ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ ಶ್ರಾವಣ ಮಾಸದ 18 ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 9 ತಾರೀಕು ಭಾನುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಸಮಯ 5:58:35 ಎಲ್ಲರಿಗೂ ಮಾನಸ ಮಾಡುವ ಪ್ರೀತಿಯ ನಮಸ್ಕಾರಗಳು ಹಾಗೂ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಶುಭ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ಡ್ರೋನ್ ಸೇರಿದಂತೆ ಎಲ್ಲ ವಲಯಗಳಲ್ಲಿ ಭಾರತ ಸ್ವಾವಲಂಬನೆಯಾಗುವತ್ತ ಕೆಲಸ ಮಾಡುತ್ತಿದೆ. ಸ್ವಾವಲಂಬನೆಯತ್ತ ಈ ಚಾಲನೆ ವಿಕಸಿತ ಭಾರತ ನಿರ್ಮಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಂದಿಬೆಟ್ಟದಲ್ಲಿ ಇಂದು ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ ಮಾಡಲಾಗಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಖಾತೆ ಹೊಂದಿರುವಂತಹ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆಯನ್ನು ನೀಡಲಿದ್ದಾರೆ. ಹೆಗಡೇಹಳ್ಳಿ ಗ್ರಾಮದಿಂದ ಬೆಳಗ್ಗೆ 6:30 ಮ್ಯಾರಥಾನ್ ಆರಂಭವಾಗಲಿದೆ. ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಸ್ವಾಮಿ ವಿವೇಕಾನಂದ ನಿಲ್ದಾಣ ಮತ್ತು ಇಂದಿರಾನಗರ ನಿಲ್ದಾಣಗಳ ನಡುವೆ ನಿರ್ವಹಣಾ ಕಾಮಗಾರಿಯನ್ನು ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತವು ಹಮ್ಮಿಕೊಂಡಿರುವುದರಿಂದ ಇಂದು ಬೆಳಗ್ಗೆ 7:00-9:00 ಗಂಟೆಯವರೆಗೆ ಬೈಯಪ್ಪನಹಳ್ಳಿ ಮತ್ತು

ಸಂಜಿ ರಸ್ತೆ ಮೆಟ್ರೋ ನಿಲ್ದಾಣಗಳ ನಡುವೆ ಮೆಟ್ರೋ ಸಂಚಾರ ಸ್ಥಗಿತಗೊಳ್ಳಲಿದೆ. ಮಳೆಗಾಲದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ತೆರಳುವ ಪ್ರವಾಸಿಗರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ಚಿತ್ರದುರ್ಗ ವಿಭಾಗವು ವಿಶೇಷ ಪ್ರವಾಸ ಪ್ಯಾಕೇಜ್ ಬಸ್ ಸೇವೆ ಪ್ರಕಟಿಸಿದೆ. ಇಂದಿನಿಂದ ಈ ಸೇವೆ ಲಭ್ಯವಿದ್ದು ಚಳ್ಳಕೆರೆ, ಚಿತ್ರದುರ್ಗ ಮತ್ತು ಹೊಳಲ್ಕೆರೆ ನಿಲ್ದಾಣಗಳಿಂದ ಬಸ್ಗಳು ಹೊರಡಲಿವೆ. ಜೋಗ ಜಲಪಾತದ ಜೊತೆಗೆ ವರದಮೂಲ ಮತ್ತು ಇಕ್ಕೇರಿ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ. ಕೊಪ್ಪಳ ತಾಲೂಕಿನ ಹಟ್ಟಿಗ್ರಾಮದಲ್ಲಿ ಇದೇ 16ರಂದು ರಾಜ್ಯ ಮಟ್ಟದ ಸಂಯಮ ಪ್ರಶಸ್ತಿ 2026 ಪ್ರದಾನ ಸಮಾರಂಭ ಜರುಗಲಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷರಾದಂತಹ ಶರಣಪ್ಪ ಸಲದಾಪುರ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ರಂಗಾಪುರ ಮತ್ತು ರಾಮಗಿರಿ ಗ್ರಾಮಗಳ ರೈತರ ಜಮೀನುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಭೇಟಿ ನೀಡಿ ಬೆಳೆ ಹಾನಿ ಪ್ರದೇಶಗಳ ಪರಿಶೀಲನೆ ನಡೆಸಿದರು. ಅಸ್ಸಾಂನಲ್ಲಿ ನಡೆದಿರುವಂತಹ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಾಲಿಹಾ ಮತ್ತು ಮಹಿಳಾ ಸಿಂಗಲ್ಸ್ ಫೈನಲ್ನಲ್ಲಿ ಇಂದು ಚೀನಾದ ಕ್ಯೂ ಹಾನ್ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಶುಭ ಮುಂಜಾನೆ. ವೇದ ಭಾರತಿ ಆಕಾಶವಾಣಿ ಕನ್ನಡದ ಎಲ್ಲ ಕಾರ್ಯಕ್ರಮಗಳಿಗೂ ಶುಭ ಸ್ವಾಗತ. ಈ ಬೆಳಗಿನ ಕಾರ್ಯಕ್ರಮಗಳೊಟ್ಟಿಗೆ ನಿಮ್ಮೊಂದಿಗಿರೋದು ಮಾನಸ. ಯಾವೆಲ್ಲ ಕಾರ್ಯಕ್ರಮಗಳು ಈ ದಿನ ನಮ್ಮ ನಿಲಯದಿಂದ ಪ್ರಸಾರ ಆಗುತ್ತೆ ಅಂತ ಇದೀಗ ತಿಳ್ಕೊಳ್ಳೋಣ. ಕಾರ್ಯಕ್ರಮಗಳ ವಿವರಣೆಯ ನಂತರ ನಾದೋಪಾಸನೆ, ಭಕ್ತಿಗೀತೆಗಳ ಸಮರ್ಪಣೆ. 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು, ಆ ನಂತರ ಚಲನಚಿತ್ರ ಗೀತೆಗಳು. ಗಂಟೆಗೆ ಇಂದಿನ ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಇಂದಿನ ವಿಶೇಷ ವಿಶ್ವ ಮೂಲ ನಿವಾಸಿಗಳ ಅಂತಾರಾಷ್ಟ್ರೀಯ ದಿನ. ಗಂಟೆ 2:00 ಹಳೆಯ ಸಮುದ್ರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. 11:02 ಹೊಸ ಹಾಡು. 11:30 ಕಲಾಭಾರತಿ.

ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಕರೆಗೊಂದು ಹಾಡು, ಒಂದು ಗಂಟೆ ಎರಡು ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು, ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸಂದೇಶ ನಮಗೆ ಸಂಗೀತ ನಿಮಗೆ, ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್, ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಚಿತ್ರತಾನ, ಮೂರು ಗಂಟೆಗೆ ಸಖಿ ಸಹೇಲಿ, ನಾಲ್ಕು ಗಂಟೆಗೆ ಪರಿಮಳ, ಐದು ಗಂಟೆ ಎರಡು ನಿಮಿಷಕ್ಕೆ ಕಾರ್ಯಕ್ರಮಗಳ ವಿವರಣೆ, ಐದು ಗಂಟೆ ಐದು ನಿಮಿಷಕ್ಕೆ ಹಳೆಯ ಸಮುದ್ರ ಗೀತೆಗಳ ಓಲ್ಡ್ಸ್ ಗೋಲ್ಡ್ ಕಾರ್ಯಕ್ರಮ, ಐದು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಇದರ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಐದು ಗಂಟೆ ನಲವತ್ತು ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ. ಆರು ಗಂಟೆ ಎರಡು ನಿಮಿಷಕ್ಕೆ ಸೇಫ್ ಡ್ರೈವ್ನಲ್ಲಿ ಗಾನ ಭಜನ ಕಾರ್ಯಕ್ರಮ, ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ, ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, ಎಂಟು ಗಂಟೆ ಎರಡು ನಿಮಿಷಕ್ಕೆ ಬೆಳ್ಳಿ ಬದುಕು ನಟ ದಿಗಂತ್ ಅವರ ಜೊತೆಗಿನ ಸಂದರ್ಶನ, ಪ್ರಸ್ತುತಿ ಮಂಜುಳಾ ಜೋಯಿಸ್. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ನ್ಯಾಯ ಇಲಾಖೆ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ, ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಂದಿ ಮೆಲೋಡೀಸ್, ಹತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನೀವಿರ್ತೀರಿ ಅಲ್ವಾ, ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೇನು ಪ್ರಾರಂಭಿಸೋಣ ನಮ್ಮ ಮೊದಲ ಕಾರ್ಯಕ್ರಮ ನಾದೋಪಾಸನೆ.

ನಾದೋಪಾಸನೆ ಕಾರ್ಯಕ್ರಮದ ಆರಂಭದಲ್ಲೇ ಒಂದು ಚಂದದ ಗೀತೆಯನ್ನ ಆಲಿಸಿದ್ರಿ. ವಿದ್ಯಾಭೂಷಣ್ ಅವರು ಗೀತೆಗೆ ದನಿಯಾಗಿದ್ರು. ಶ್ಯಾಮಸುಂದರ ವಿಠ್ಠಲರ ರಚನೆಗೆ ಸಂಗೀತವನ್ನ ಸಂಯೋಜಿಸಿದವರು ವಿ ಕೆ ರಮಣ್. ಇನ್ನು 6:30 ಇದೇ ಥರದ ಚಂದದ ಭಕ್ತಿಗೀತೆಗಳು ಪ್ರಸಾರ ಆಗುತ್ತೆ. 6:30ಕ್ಕೆ ನಾವು ಭಾರತೀಯ ದರ್ಶನಗಳಲ್ಲಿ ಒಂದಾದಂತಹ ಚಾರ್ವಾಕ ದರ್ಶನದ ಕುರಿತಾಗಿ ಮಾತಾಡ್ತಾ ಸಿನಿಮಾಗೆ ಅಳವಡಿಸಿರುವಂತಹ ಸಿನಿಮಾದಲ್ಲಿ ಇರುವಂತಹ ಭಕ್ತಿಭಾವದ ಗೀತೆಗಳನ್ನು ಕೇಳಬಹುದು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತಹ ಒಂದು ಭಕ್ತಿ ರಚನೆಯನ್ನು ಆಲಿಸಿದ್ರಿ. ನೀವು ಕೇಳ್ತಿದ್ದೀರಿ ನಾದೋಪಾಸನೆ, ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ತಿರುಮಲೆ ಶ್ರೀನಿವಾಸ್ ಅವರು ಸಂಗೀತವನ್ನು ಸಂಯೋಜಿಸಿದಂತಹ ಸುಮಧುರವಾದ ಭಕ್ತಿ ಗೀತೆಯನ್ನು ಆಲಿಸಿದ್ರಿ. ವಿದ್ಯಾಭೂಷಣ್ ಅವರು ದನಿಯಾಗಿದ್ದರು. ಭಕ್ತಿಗೀತೆಗೆ ಸಾಹಿತ್ಯವನ್ನು ಒದಗಿಸಿದವರು ಮುದ್ದಣ್ಣ.

ಮತ್ತೊಂದು ಮಧುರವಾದ ಗೀತೆಯನ್ನ ಆಲಿಸಿದ್ರಿ. ಆರ್ ಎನ್ ಜೈಗೋಪಾಲ್ ಅವರ ರಚನೆ, ಹಾಗೆ ಆರ್ ಎನ್ ಜೈಗೋಪಾಲ್ ಅವರದ್ದೇ ಸಂಗೀತ ಸಂಯೋಜನೆಯಲ್ಲಿ ಎಸ್ ಜಾನಕಿ ಅವರು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದನಿಯಾಗಿದ್ದಂತಹ ಗೀತೆ ಇದಾಗಿತ್ತು. ಸಾಯಿ ಒಂದು ಗೀತೆ, ಸಾಯಿಯನ್ನ ಭಕ್ತಿಭಾವದಿಂದ ಹೊಗಳುವಂತಹ ಗೀತೆ ಇದಾಗಿತ್ತು. ಇನ್ನು ಒಂದು ಭಕ್ತಿ ಗೀತೆಯೊಂದಿಗೆ ಈ ನಾದೋಪಾಸನೆ ಕಾರ್ಯಕ್ರಮದ ಮೊದಲ ಭಾಗವನ್ನು ಮುಕ್ತಾಯ ಮಾಡೋಣ. ಇದೊಂದು ಮಂಗಳಕರವಾದ ಮಂಗಳ ಗೀತೆ. ಸಂಗೀತ ಕಟ್ಟಿಯವರು ದನಿಯಾಗಿದ್ದಾರೆ.

ಮಂಗಳಕರವಾದ ಮಂಗಳ ಗೀತೆಯನ್ನು ಬರೆದವರು ಡಾಕ್ಟರ್ ಹೆಚ್ ವಿ ಕಟ್ಟಿ, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದಾಗಿತ್ತು. ಈ ಒಂದು ಗೀತೆಯೊಂದಿಗೆ ನಮ್ಮ ನಾದೋಪಾಸನೆ ಕಾರ್ಯಕ್ರಮದ ಮೊದಲ ಭಾಗ ಮುಕ್ತಾಯ ಆಗ್ತಾ ಇದೆ. ಇನ್ನು ಎರಡನೆಯ ಭಾಗದಲ್ಲಿ ಈಗಾಗಲೇ ಹೇಳಿರೋ ಹಾಗೆ ಚಲನಚಿತ್ರ ಗೀತೆಗಳಲ್ಲಿ ಇರುವಂತಹ ಭಕ್ತಿಭಾವದ ಗೀತೆಗಳನ್ನು ಆಲಿಸ್ತೀರಿ. ಜೊತೆಗೆ ಇವತ್ತು ಭಾರತೀಯ ದರ್ಶನಗಳಲ್ಲಿ ಒಂದಾದಂತಹ ಚಾರ್ವಾಕ ದರ್ಶನದ ಕುರಿತಾಗಿ ಒಂದಷ್ಟು ಮಾತಾಡೋಣ. ಭಾರತೀಯ ದರ್ಶನಗಳು, ಇದು ಮನುಷ್ಯನನ್ನು ವಿವೇಕದ ಕಡೆಗೆ ಚಲನೆಯನ್ನು, ಮನುಷ್ಯನ ವಿವೇಕದ ಕಡೆಗಿನ ಚಲನೆಯನ್ನು ಸಾಬೀತುಪಡಿಸುವಂತಹ ಒಂದು ತತ್ವಶಾಸ್ತ್ರ ಅಂತ ಹೇಳ್ಬೋದು. ಇಂತಹ ಭಾರತೀಯ ದರ್ಶನದ ಕುರಿತಾಗಿ, ಹಾಗೆ ಭಾರತೀಯ ದರ್ಶನದಲ್ಲಿ ಒಂದಾದಂತಹ ಚಾರ್ವಾಕ ದರ್ಶನದ ಕುರಿತಾಗಿ ಇವತ್ತಿನ ಮಾತು ಇರುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ದರ್ಶನ ಅಂತಂದ್ರೆ ಪರಮ ಸತ್ಯದ ಸಾಕ್ಷಾತ್ಕಾರ. ಮನುಷ್ಯ ಪ್ರಾಣಿಗಳ ಹಾಗೆ ಕೇವಲ ಸ್ವಭಾವ ಪ್ರವೃತ್ತಿಗಳಿಗೆ ವಶ ಆದವನಲ್ಲ. ಮನುಷ್ಯ ವಿವೇಕ ಪ್ರಧಾನವಾದ ಜೀವಿ. ಹೀಗಾಗಿನೇ ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಏಳುತ್ತೆ. ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲೆಲ್ಲಿಯೋ ದೃಶ್ಯವಾಗಿರುವಂತಹ ಈ ಜಗತ್ತಿನ ಸ್ವರೂಪ ಏನು, ಇದರ ಉತ್ಪತ್ತಿ ಹೇಗಾಯಿತು, ಇದರ ಸೃಷ್ಟಿಗೆ ಕಾರಣ ಯಾರು, ಈ ಜಗತ್ ಕಾರಣ ಚೇತನವೇ ಅಚೇತನವೇ, ಜೀವನದ ಉದ್ದೇಶ ಏನು, ಆ ಉದ್ದೇಶನ ಸಾಧಿಸೋದಕ್ಕೆ ಮಾರ್ಗ ಏನು, ಈ ಥರ ಅನೇಕ ಪ್ರಶ್ನೆಗಳು ಮನುಷ್ಯನಿಗೆ ಉಂಟಾಗುತ್ತೆ. ಈ ಪ್ರಶ್ನೆಗಳಿಗೆ ಯೋಗ್ಯವಾದಂತಹ ಸಮಾಧಾನವನ್ನು ನೀಡುವಂಥದ್ದೇ ದರ್ಶನ ಅಂತ ಹೇಳ್ಬೋದು.

ಭಾರತೀಯ ದರ್ಶನಗಳಲ್ಲಿ ಒಂದು ಚಾರ್ವಾಕ ದರ್ಶನ. ಸರ್ವದರ್ಶನ ಸಂಗ್ರಹದಲ್ಲಿ ಚಾರ್ವಾಕ ಮತದ ಮುಖ್ಯ ತತ್ವಗಳನ್ನು ಉಲ್ಲೇಖಿಸಲಾಗಿದೆ. ಅದರಲ್ಲಿ ಇರೋದೇನು ಅಂದರೆ, ಸಂತೋಷನೇ ಬದುಕಿನ ಮುಖ್ಯ ಗುರಿ. ಈ ಪ್ರಪಂಚದ ನಂತರ ಇನ್ನೊಂದು ಪ್ರಪಂಚ ಅಂತಂದರೆ ಸ್ವರ್ಗ ಅಥವಾ ನರಕ ಈ ರೀತಿ ಯಾವುದು ಕೂಡ ಇಲ್ಲ. ಹುಟ್ಟು ಸಾವುಗಳಿಂದ ಬಿಡುಗಡೆ ಎಂದು ಹೇಳಲ್ಪಟ್ಟದ್ದೆಲ್ಲ ಬರಿಯ ಭ್ರಮೆಯ ಆದರ್ಶಗಳಷ್ಟೇ. ಸಾವು ಎಲ್ಲರಿಗೂ ನಿಶ್ಚಿತ, ಮರುಜನ್ಮ ಅನ್ನುವಂಥದ್ದು ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ಬದುಕಿರೋ ಅಷ್ಟೂ ದಿನ ಸುಖವಾಗಿರೋದಕ್ಕೆ ಪ್ರಯತ್ನಿಸಬೇಕು. ಬದುಕಿನಲ್ಲಿ ದುಃಖ ಇದೆ ಅಂತ ಅಂದ್ಕೊಂಡು ಸುಖನ ತ್ಯಜಿಸೋದು ಸರಿಯಲ್ಲ. ಅಕ್ಕಿಯನ್ನು ಪಡೆಯುವಾಗ ಭತ್ತದ ಹೊಟ್ಟು ಮತ್ತು ಧೂಳು ಸಿಗುತ್ತೆ ಅಂತ ಹೇಳಿಬಿಟ್ಟು ಅಕ್ಕಿಯನ್ನು ತ್ಯಜಿಸೋಕೆ ಸಾಧ್ಯನಾ? ಹಾಗೇ ದುಃಖಕ್ಕಾಗಿ ಸುಖನ ತ್ಯಜಿಸುವಂಥದ್ದು ಯುಕ್ತವಲ್ಲ ಅನ್ನುವಂಥದ್ದು ಚಾರ್ವಾಕ ದರ್ಶನದ ಒಂದು ತತ್ವ.

ಚಾರ್ವಾಕ ದರ್ಶನದ ಕುರಿತಾಗಿ ಮಾತಾಡ್ತಾ ಇದ್ವಿ. ಚಾರ್ವಾಕ ದರ್ಶನದಲ್ಲಿ ಇರುವಂತಹ ಬದುಕನ್ನು ಹೇಗೆ ಸುಂದರವಾಗಿ ಬದುಕಬೇಕು, ಸಂತಸದಿಂದ ಬದುಕಬೇಕು ಅನ್ನುವಂತಹ ವಿಚಾರ ಇದೆ ಅಂತ ಹೇಳಿದೆ. ಜೊತೆಗೆ ಚಾರ್ವಾಕ ದರ್ಶನ ಹೇಳುವಂತಹದ್ದು ಭೂಮಿ, ವಾಯು, ನೀರು, ಬೆಂಕಿ ಇವು ಮೂಲಭೂತ ವಸ್ತುಗಳು. ಪ್ರಜ್ಞೆಯು ಈ ನಾಲ್ಕು ಮೂಲಭೂತ ವಸ್ತುಗಳಿಂದನೇ ಪ್ರಾಪ್ತಿಯಾಗತ್ತೆ ಅಂತ ಹೇಳುತ್ತೆ ಚಾರ್ವಾಕ ದರ್ಶನ. ಈ ಚಾರ್ವಾಕ ದರ್ಶನದಲ್ಲಿ ದೇಹವಿಲ್ಲದೆ ಆತ್ಮ ಅನ್ನುವಂಥದ್ದು ಇಲ್ಲ. ಹಾಗಾಗಿ ನಾನು ತೆಳ್ಳಗಿದ್ದೇನೆ, ದಪ್ಪಗಿದ್ದೇನೆ ಅಂತೆಲ್ಲ ಹೇಳೋ ಅಂಥದ್ದು ದೇಹಕ್ಕೇನೆ ಹೊರತು ಆತ್ಮಕ್ಕಲ್ಲ. ಬೆಂಕಿಯ ಬಿಸಿ, ಗಾಳಿಯ ತಂಪು ಎಲ್ಲ ಕೂಡ ಪ್ರಕೃತಿ ದತ್ತವಾದದ್ದೇ. ಎಲ್ಲ ವೈವಿಧ್ಯಮಯ ವಸ್ತುಗಳು ಕೂಡ ಪ್ರಕೃತಿಯಿಂದನೇ ಉಂಟಾಗಿದೆ ಮತ್ತು ಪ್ರಕೃತಿ ನಿಯಮದಂತೆಯೇ ನಡೆಯುತ್ತೆ ಅಂತ ಹೇಳುತ್ತೆ ಚಾರ್ವಾಕ ದರ್ಶನ.

ಚಾರ್ವಾಕ ದರ್ಶನಕ್ಕೆ ಬೃಹಸ್ಪತಿ ಆಚಾರ್ಯರು ಮೂಲ ಪುರುಷರು, ಆದ್ದರಿಂದ ಇದಕ್ಕೆ ಬಾರ್ಹಪತ್ಯ ದರ್ಶನ ಅಂತ ಕೂಡ ಮತ್ತೊಂದು ಹೆಸರಿದೆ. ಇವರ ಶಿಷ್ಯರೇ ಚಾರ್ವಾಕರು. ಕಂಬಲಾಶ್ವರ, ಪುರಂಧರ ಮೊದಲಾದವರು ಪ್ರವರ್ತಕರು. ಚಾರ್ವಾಕ ದರ್ಶನ ಅಥವಾ ಲೋಕಾಯತ ದರ್ಶನ ಎಲ್ಲ ದರ್ಶನಗಳ ಪ್ರತಿಕಕ್ಷಿ ಅಥವಾ ವಿರೋಧಿ ಅಂತ ಕೂಡ ನಾವು ಹೇಳ್ಬೋದು. ಮತ್ತು ರಾಮಾಯಣ ಮಹಾಭಾರತ ಹಾಗೆ ಕಟ ಬೃಹದಾರಣ್ಯಕ ಉಪನಿಷತ್ಗಳಲ್ಲಿ ಚಾರ್ವಾಕರ ವಿಷಯ ಬಂದಿರೋದ್ರಿಂದ ಇದು ಪ್ರಾಚೀನ ದರ್ಶನ ಅಂತ ಕೂಡ ಗೊತ್ತಾಗುತ್ತೆ. ಏನು ಚಾರ್ವಾಕರ ತರ್ಕ ಏನು ಅಂತ ಹೇಳಿದ್ರೆ, ಶರೀರದಿಂದಲೇ ಚೈತನ್ಯ ಉಂಟಾಗುವಂಥದ್ದು, ಅನ್ನಪಾನದಿಂದ ಚೈತನ್ಯ ಹೆಚ್ಚಾಗುತ್ತೆ, ಇಲ್ಲದೇ ಇದ್ರೆ ಕ್ಷೀಣಿಸುತ್ತೆ. ದೇಹ ಹುಟ್ಟಿದಾಗ ಚೈತನ್ಯ ಹುಟ್ಟಿ ಸತ್ತಾಗ ಅದೂ ಸಾಯುತ್ತೆ. ಹಾಗಾಗಿ ಪೂಜಾದಿಗಳಿಗೆ ವೇದಗಳಿಗೆ ಅರ್ಥವಿಲ್ಲ ಅನ್ನುವಂಥದ್ದನ್ನು ಚಾರ್ವಾಕ ತರ್ಕ ಹೇಳುತ್ತೆ. ಹಾಗೆ ಚಾರ್ವಾಕರು ಪ್ರತ್ಯಕ್ಷವನ್ನೇ ಪ್ರಮಾಣ ಅಂತ ಭಾವಿಸ್ತಾರೆ. ಇಂದ್ರಿಯಗಳಿಗೆ ಅನುಭವಕ್ಕೆ ನಿಲುಕುವ ಸಂಗತಿಗಳಷ್ಟೇ ಪ್ರಧಾನ ಪ್ರಮಾಣ ಅನ್ನುವಂಥದ್ದು ಅವರ ನಂಬಿಕೆ. ಹೀಗೆ ಸುಖಕ್ಕೆ ಧರ್ಮವೇ ಕಾರಣವೆಂದಾಗಲಿ, ದುಃಖಕ್ಕೆ ಅಧರ್ಮವೇ ಕಾರಣವೆಂದಾಗಲಿ ಹೇಳುವಂತಿಲ್ಲ. ಸುಖ ದುಃಖಗಳಿಗೆ ಸ್ವಭಾವವೇ ಕಾರಣ ಅಂತ ಹೇಳ್ತಾರೆ ಚಾರ್ವಾಕರು.

0: ವಿಠಲರಾಯನ ಮಾನವ ಜನ್ಮ ದೊಡ್ಡದು.
1: ಇದಾಗಿತ್ತು ಇಂದಿನ ನಾದೋಪಾಸನೆ ಕಾರ್ಯಕ್ರಮ. ಭಕ್ತಿಗೀತೆಗಳ ಸಮರ್ಪಣೆಯ ಕಾರ್ಯಕ್ರಮದ ಜೊತೆಯಾದದ್ದು ಮಾನಸ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಅಧ್ಯಕ್ಷತೆಯಲ್ಲಿ ಭೋಪಾಲ್ನಲ್ಲಿ 11ನೇ ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆ ನಡೆಯಿತು. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಡುವೆ ಸಾಂಸ್ಕೃತಿಕ ಸಹಕಾರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಭೋಪಾಲ್ ಘೋಷಣೆಯನ್ನು ಸಭೆಯು ಅಂಗೀಕರಿಸಿತು. 10 ಬ್ರಿಕ್ಸ್ ಸದಸ್ಯರು ಮತ್ತು 4 ಪಾಲುದಾರ ರಾಷ್ಟಗಳು ಸೇರಿದಂತೆ 14 ದೇಶಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಮರಿಯಾನಾ ನಿಸ್ಲರ್ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದು, ಇದರ ಭಾಗವಾಗಿ ಬರುವ ಅಕ್ಟೋಬರ್ನಲ್ಲಿ ಅಮೆರಿಕದಲ್ಲಿ ರೋಡ್ ಶೋ ಆಯೋಜನೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ರಾಜ್ಯ ಭಾರಿ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯವೃಂದ ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತಗೋಷ್ಠಿ ಆಯೋಜಿಸಿದೆ. ಸ್ವಾತಂತ್ರ್ಯದ ಸ್ಫೂರ್ತಿ ಮತ್ತು ಭಾರತೀಯ ರಕ್ಷಣಾ ಪಡೆಯ ಮೇರು ಪರಂಪರೆಯನ್ನು ಸಮರ ಸಂಗೀತ, ದೇಶಭಕ್ತಿ, ಸಾಂಪ್ರದಾಯಿಕ ಮತ್ತು ಐತಿಹಾಸಿಕ ರಾಷ್ಟೀಯ ಸ್ವರ ಮೇಳದೊಂದಿಗೆ ಸಾದರಪಡಿಸಲಾಗುತ್ತದೆ. ಏಷ್ಯನ್ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನ ಮಹಿಳೆಯರ ಹಿರಿಯ ವಿಭಾಗದಲ್ಲಿ ಭಾರತದ ಅರಿಹಾ ಪಂಗಂಬಂ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 100% ಹೆಚ್ಚಳವಾಗಿದೆ. ಪಳೆಯುಡುಕೆಯೇತರ ಇಂಧನ ಆಧಾರಿತ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳ ಮೈಲಿಗಲ್ಲು ದಾಟಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ. ಪ್ರತಿಯೊಬ್ಬ ಭಾರತೀಯನೂ ಯಾವುದೇ ವಹಿವಾಟು ಶುಲ್ಕವಿಲ್ಲದೆ ತಕ್ಷಣದ ಡಿಜಿಟಲ್ ಪಾವತಿಗಳನ್ನು ಮಾಡಬಹುದು ಮತ್ತು ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಪಾವತಿಗಳನ್ನು ಸ್ವೀಕರಿಸಲು ಯಾವುದೇ ಶುಲ್ಕ ನೀಡಬೇಕಾಗಿಲ್ಲ ಎಂದು ಭಾರತೀಯ ಪಾವತಿ ಮಂಡಳಿ ಸ್ಪಷ್ಟಪಡಿಸಿದೆ. ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಸಾಂದ್ರತೆಯನ್ನು ನಿಯಂತ್ರಿಸಲು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಭಾರತೀಯ ರೈಲ್ವೆಯು ಕೇರಳಕ್ಕೆ ಒಟ್ಟು 112 ವಿಶೇಷ ರೈಲುಗಳ ಸೇವೆಯನ್ನು ಘೋಷಣೆ ಮಾಡಿದೆ. ಇದೇ 14ರಿಂದ ಸೆಪ್ಟೆಂಬರ್ 6ರವರೆಗೆ ಈ ವಿಶೇಷ ರೈಲುಗಳು ಸಂಚಾರ ನಡೆಸಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30 ಸುದ್ದಿ ಮುಖ್ಯಾಂಶಗಳು 8:00.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
4: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
5: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
4: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 AM, FM ರೈನ್ಬೋ 101.3 MHz, ಬೆಳಗ್ಗೆ 8:55 AM, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 AM ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ್ ಘರ್ ತಿರಂಗ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ. ಹರ್ ಘರ್ ತಿರಂಗ ಅಭಿಯಾನ ರಾಷ್ಟೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಾಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಹರ್ ಘರ್ ತಿರಂಗ ಅಭಿಯಾನ ಇಂದಿನಿಂದ 17ನೇ ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ದೇಶದ ಅತಿದೊಡ್ಡ ಸಾರ್ವಜನಿಕ ಸಹಭಾಗಿತ್ವದ ಚಳವಳಿಗಳಲ್ಲಿ ಒಂದಾಗಿ ಈ ಅಭಿಯಾನ ರೂಪುಗೊಂಡಿದೆ. ದೇಶಭಕ್ತಿ ಹಾಗೂ ರಾಷ್ಟೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಕರೆ ನೀಡಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದಡಿ 2022ರಲ್ಲಿ ಆರಂಭವಾದ ಹರ್ ಘರ್ ತಿರಂಗ ಅಭಿಯಾನ ಈಗ ವಾರ್ಷಿಕ ರಾಷ್ಟೀಯ ಸಂಪ್ರದಾಯವಾಗಿ ಮಾರ್ಪಟ್ಟಿದೆ. ಪ್ರತಿ ಸ್ವಾತಂತ್ರ್ಯ ದಿನದಂದು ಕೋಟ್ಯಂತರ ನಾಗರಿಕರು ಸ್ವಯಂ ಪ್ರೇರಣೆಯಿಂದ ಖಾದಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಡಿಜಿಟಲ್ ಸಹಭಾಗಿತ್ವದೊಂದಿಗೆ ಹರ್ ಘರ್ ತಿರಂಗ ರಾಷ್ಟ್ರವ್ಯಾಪಿ ಸಂಭ್ರಮಾಚರಣೆಯಾಗಿ ವಿಸ್ತರಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಧಾರವಾಡ ಜಿಲ್ಲೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಕೇಂದ್ರದ ಅಧ್ಯಕ್ಷ ಬಸವಪ್ರಭು ಹೊಸಕೇರಿ.
6: ಧ್ವಜ ಸಂಹಿತೆ 2002ರನ್ವಯ ರಾಷ್ಟ್ರಧ್ವಜ ಕೈಯಿಂದಲೇ ನೂಲು ತೆಗೆದು ಕೈಯಿಂದಲೇ ನೈದು ತಯಾರಿತ ಖಾದಿ ಬಟ್ಟೆಯಿಂದಲೇ ಸಿದ್ಧಪಡಿಸಿದ್ದಿರಬೇಕಿತ್ತು. ಆದರೆ 2021ರಲ್ಲಾದ ತಿದ್ದುಪಡಿಯ ಪರಿಣಾಮ ಪಾಲಿ ವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ ನಲ್ಲೂ ಧ್ವಜ ತಯಾರಿಸುತ್ತಿರುವುದು ಹಲವು ಸಮಸ್ಯೆಗಳನ್ನು ತಂದೊಡ್ಡಿದೆ. ಖಾದಿ ಧ್ವಜದ ಮಹತ್ವ ಯಾವ ಕಾಲಕ್ಕೂ ಪಾಲಿ ವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ ನಲ್ಲಿ ತಯಾರಿತ ಧ್ವಜಕ್ಕೆ ಬರಲಾರದು. ಖಾದಿ ವಸ್ತ್ರಕ್ಕಿರುವ ತಾತ್ವಿಕ ಆರ್ಥಿಕ ಹಿನ್ನೆಲೆಯನ್ನರಿಯದೆ ಯಂತ್ರ ನಿರ್ಮಿತ ತೀರ ಸಹಜವಾಗಿ ಬಳಸಿ ಬೀಸಾಡುವ ವಸ್ತುವಾಗಬಾರದು ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ. ಖಾದಿ ತಯಾರಿಕೆಯಲ್ಲಿ ತೊಡಗಿರುವ ಕಾರ್ಮಿಕರು, ಕಚ್ಚಾ ವಸ್ತು ಬೆಳೆಯುವ ರೈತರು, ಧ್ವಜ ವಿನ್ಯಾಸದಲ್ಲಿ ತೊಡಗಿರುವ ಶ್ರಮಿಕರ ಕೌಶಲ್ಯಕ್ಕೆ

0: ದೊರಕುವ ಪ್ರತಿಫಲ ಅವರ ಜೀವನಾಧಾರ. ಭಾರತೀಯ ಗುಣಮಟ್ಟ ಸಂಸ್ಥೆ ಮಾನ್ಯತೆ ಹೊಂದಿದ ರಾಷ್ಟ್ರಧ್ವಜ ತಯಾರಿಸುತ್ತಿರುವ ಧಾರವಾಡ ತಾಲೂಕಾ ಗರಗ ಕ್ಷೇತ್ರೀಯ ಖಾದಿ ಸಂಘ ಮತ್ತು ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಸಂಸ್ಥೆ, ಈ ಎರಡೂ ಸಂಸ್ಥೆಗಳು ನಮ್ಮ ನಾಡಿನವು ಎಂಬುದು ನಮ್ಮ ಅಭಿಮಾನ. ಘರ್ ಘರ್ ಖಾದಿ ತಿರಂಗ ಎಂದಾಗಿ ನಮ್ಮ ಪರಂಪರಾಗತ ಗ್ರಾಮೋದ್ಯೋಗಗಳನ್ನು ಉಳಿಸಿಕೊಳ್ಳಬೇಕಿದೆ. ಖಾದಿ ಗ್ರಾಮೋದ್ಯೋಗ ಆಯೋಗದ ಮಾನ್ಯತೆ ಹೊಂದಿದ ಖಾದಿ ಮಳಿಗೆಗಳಿಂದಲೇ ರಾಷ್ಟ್ರಧ್ವಜವನ್ನು ಖರೀದಿಸಲು ವಿನಂತಿ.
1: ರಾಷ್ಟ್ರ ಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ್ ಘರ್ ತಿರಂಗಾ ಅಭಿಯಾನ ಸಮರ್ಪಿತವಾಗಿವೆ. ರಾಷ್ಟ್ರಧ್ವಜ ಹಾಗೂ ರಾಷ್ಟೀಯ ಗೀತೆಯನ್ನು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ಒಗ್ಗೂಡಿಸಿದೆ. ನಾಗರಿಕರು ರಾಷ್ಟೀಯ ಗೀತೆಯ ಸರಿಯಾದ ಪ್ರಸ್ತುತಿಯನ್ನು ಕಲಿಯಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ 5 ಹಂತದ ಆನ್ಲೈನ್ ಟ್ಯುಟೋರಿಯಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಹರ್ ಘರ್ ತಿರಂಗಾ ಪೋರ್ಟಲ್ನಲ್ಲಿ ಲಭ್ಯವಿದ್ದು ಸೆಲ್ಫಿ ವಿತ್ ತಿರಂಗಾ ವಂದೇ ಮಾತರಂ ಗೀತೆಯ ಸಾಹಿತ್ಯ ಮತ್ತು ರಾಗವನ್ನು ಒಳಗೊಂಡಿರಲಿದೆ. ರಾಷ್ಟೀಯ ಗೀತೆಯ ಇತಿಹಾಸವನ್ನು ಇದು ಪ್ರಚುರಪಡಿಸಲಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಹಟ್ಟಿ ಗ್ರಾಮ ಪ್ರಸಕ್ತ ಸಾಲಿನ ರಾಜ್ಯ ಸಂಯಮ ಪ್ರಶಸ್ತಿಗೆ ಭಾಜನವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕೊಪ್ಪಳ ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಸಭೆ ನಡೆಸಿ ಈ ಮಾಹಿತಿ ನೀಡಿದರು. 16ನೇ ತಾರೀಖು ಸಂಜೆ 4:30ಕ್ಕೆ ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಇಳಕಲ್ಲಿನ ಡಾ ಗುರುಮಹಂತ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. 10 ಗ್ರಾಮಗಳಿಗೆ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಲಾಗುವುದು ಎಂದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ರಾಯಚೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ವಿವಿಧ ಹೆದ್ದಾರಿ ಕಾಮಗಾರಿಗಳ ಪ್ರಗತಿಯನ್ನು ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪರಿಶೀಲಿಸಿದರು. ಭಾರತ್ ಮಾಲಾ ಯೋಜನೆ ಅಡಿ ಪ್ಯಾಕೇಜ್ 3 ಮತ್ತು 4 ಹಾಗೂ ಹುನಗುಂದ್ ರಾಯಚೂರು ಮಧ್ಯದ ಚತುಷ್ಪಥ ಹೆದ್ದಾರಿ ಪ್ಯಾಕೇಜ್ 5 ಮತ್ತು 6 ಕಾಮಗಾರಿಗಳ ಪ್ರಗತಿ ಪರಿಶೀಲಿಸಿ ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಅವರು ನಿರ್ದೇಶಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರವಾಗಿದ್ದು ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ, ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರೂಪಿಸುವ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಅವರ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಡಿ ಕ್ವಾಂಟಮ್ ಕಂಪ್ಯೂಟಿಂಗ್ ಶ್ರೇಷ್ಠತೆಯ ಕೇಂದ್ರ ಮುನ್ನಡೆಯುತ್ತಿದೆ. IIIT ಕಾರ್ಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭೌತಶಾಸ್ತ್ರದ ಪ್ರಾಧ್ಯಾಪಕ ಡಾ ಅಶ್ವತ್ಥ ಬಾಬು.
5: ಈಗಾಗಲೇ ನಾವೆಲ್ಲರೂ ಕಂಪ್ಯೂಟರ್ ಬಳಸುತ್ತಿದ್ದೀವಿ, ಆದರೆ ಮುಂದಿನ ದಿನಗಳಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ಬಳಸುವ ಮೂಲಕ ಕೆಲವು ಕಷ್ಟದ ಸಮಸ್ಯೆಗಳನ್ನು ಇನ್ನೂ ವೇಗವಾಗಿ ಪರಿಷ್ಕರಿಸಬಹುದು. ಈ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಕರ್ನಾಟಕ ಸರ್ಕಾರವು ಉತ್ತಮವಾದ ಹೆಜ್ಜೆಯನ್ನು ಮುಂದಿಟ್ಟಿದೆ. 18 ಕೋಟಿ ನೀಡಿದೆ. IIIT ಧಾರವಾಡ್ನಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಸ್ಥಾಪಿಸಲು ಬೆಳೆಸಿದ್ದೀವಿ. ಈ ಸೆಂಟರ್ ಮೂಲಕ ಕ್ವಾಂಟಮ್ ಟೆಕ್ನಾಲಜಿನಲ್ಲಿ ರಿಸರ್ಚ್, ಸ್ಕಿಲ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಟಾರ್ಟ್ಅಪ್ ಆಕ್ಟಿವಿಟೀಸ್ಗೆ ಹೆಚ್ಚಿನ ಮಹತ್ವವನ್ನು ನೀಡುವುದು ನಮ್ಮ ಮುಖ್ಯ ಉದ್ದೇಶ. ಕರ್ನಾಟಕದ ಎಲ್ಲಾ ಭಾಗಗಳಕ್ಕೂ ಬೆಳೆಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ ಭಾರತ ಸರ್ಕಾರದ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಕೂಡ ದೇಶದಲ್ಲಿ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತಿದೆ. ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಮೂಲಕ ಕೂಡ 3IIT ಧಾರವಾಡಗೆ 1 ಕೋಟಿ ರೂಪಾಯಿ

0: ಅಂಡರ್ ಗ್ರಾಜ್ಯುಯೇಟ್ ಲ್ಯಾಬ್ ಸ್ಥಾಪಿಸಲು ಅವಕಾಶ ಸಿಕ್ಕಿದೆ. IIIT ಧಾರವಾಡದಲ್ಲಿ ಈಗಾಗಲೇ BTECನಲ್ಲಿ ಕ್ವಾಂಟಮ್ ಮೈನರ್ ಮತ್ತು MTECH ಪ್ರೋಗ್ರಾಂ ನಡೆಸುತ್ತಿದ್ದೇವೆ. ನಮ್ಮ ಕ್ವಾಂಟಮ್ ಸೆಂಟರ್ ಅಲ್ಲಿ 3 ತರವಾದ ಎಕ್ಸ್ಪೆರಿಮೆಂಟಲ್ ಸೆಟ್ಅಪ್ಸ್ ನ ನಾವು ಸ್ಥಾಪಿಸುತ್ತಿದ್ದೇವೆ. 25 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್, ಅದರಲ್ಲಿ ಸೂಪರ್ ಕಂಡಕ್ಟಿಂಗ್ ಕ್ಯೂಬಿಟ್ಸ್ ಇರುತ್ತವೆ. ಎರಡನೇದು ಕ್ವಾಂಟಮ್ ಕಮ್ಯುನಿಕೇಶನ್, ಕ್ವಾಂಟಮ್ ಸ್ಟೇಟ್ಸ್ ನ ಉಪಯೋಗಿಸಿ ಕ್ವಾಂಟಮ್ ಕಮ್ಯುನಿಕೇಶನ್ ಮಾಡುವುದು, ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳಬಹುದು, ಅದರಲ್ಲಿ ಮೆಡಿಕಲ್ ಅಪ್ಲಿಕೇಶನ್ಸ್ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ಸ್ ಮಾಡಬಹುದು.
1: ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮದಡಿ ಚಿತ್ರದುರ್ಗದ ಚಳ್ಳಕೆರೆ ರಸ್ತೆಯ ಶ್ರೀ ವಿನಾಯಕ ಕಲ್ಯಾಣ ಮಂಟಪದಲ್ಲಿ ರಾಜ್ಯಮಟ್ಟದ 2 ದಿನಗಳ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ ದೊರೆತಿದೆ. ರಾಜ್ಯದ 13 ಜಿಲ್ಲೆಗಳಿಂದ 300ಕ್ಕೂ ಹೆಚ್ಚು ಟೆಕ್ವಾಂಡೋ ಪಟುಗಳು ಭಾಗವಹಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ ಕೆಎಸ್ ನವೀನ್ ಪಂದ್ಯಾವಳಿ ಉದ್ಘಾಟಿಸಿದರು. ಕೊರಿಯಾ ಮೂಲದ ಈ ಕ್ರೀಡೆ ಕೈಕಾಲುಗಳ ಸೂಕ್ತ ಸಮನ್ವಯದಿಂದ ಯಾವುದೇ ಆಯುಧವಿಲ್ಲದೆ ಎದುರಾಳಿಯನ್ನು ಎದುರಿಸುವ ಶಕ್ತಿ ನೀಡುತ್ತದೆ ಎಂದರು. ರಾಜ್ಯ ಟೆಕ್ವಾಂಡೋ ಸಂಸ್ಥೆಯ ಅಧ್ಯಕ್ಷ ಜೆ ತಿರುಮಲ ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮೈಸೂರಿನ ವೈಶಾಖ ಹಾಗೂ ಧಾರವಾಡದ ಭೀಮವ್ವ ಅವರು ಗದಗ್ ತಾಲೂಕು ಮುಳಗುಂದದಲ್ಲಿ ರಾಜ್ಯ ಅಮೇಚ್ಯೂರ್ ಸೈಕ್ಲಿಂಗ್ ಸಂಸ್ಥೆ ಆಯೋಜಿಸಿರುವ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳಾ ಎಲೀಟ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ತೋಟಗಾರಿಕೆ ಪಿತಾಮಹ ಡಾ ಎಂಎಚ್ ಮರಿಗೌಡ ಅವರ ಜನ್ಮದಿನದ ಹಿನ್ನೆಲೆ ಹಾಸನದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಗಿಡ ನೆಟ್ಟು ಪ್ರತಿಮೆಗೆ ಗೌರವ ಅರ್ಪಿಸಲಾಯಿತು. ಬಳ್ಳಾರಿಯ ತೋರಣಗಲ್ಲಿನ ಜೆಎಸ್ಡಬ್ಲ್ಯೂ ಕೈಗಾರಿಕೆ ಆವರಣದ 9 ಸ್ಥಳಗಳಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ 2000ಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಮರಿಯಂಬಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ ಘರ ತಿರಂಗ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ ಹರ ಘರ ತಿರಂಗ ಅಭಿಯಾನ ರಾಷ್ಟೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಾಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

ಎಲ್ಲ ಕನ್ನಡ ಮನಸ್ಸುಗಳಿಗೆ ಶುಭೋದಯ ಅಂತ ಹೇಳ್ತಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಶುಭ ಸ್ವಾಗತವನ್ನು ಕೋರ್ತಾ ಜೊತೆಯಾಗಿದ್ದೇನೆ ಮಾನಸ.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಆತ್ಮೀಯ ಕೇಳುಗ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರತಿಕ್ರಿಯೆ ಅಮೋಘವಾಗಿದೆ. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ದಿಗ್ಗಜರ ಧ್ವನಿ ನೆನಪಿನ ಮಾಲಿಕೆಯನ್ನು ಕೇಳುತ್ತಿದ್ದೀರಿ. ಕನ್ನಡ ಚಿತ್ರರಂಗ ಕಂಡ ಮಹಾನ್ ಪ್ರತಿಭಾನ್ವಿತ ಕಲಾವಿದೆ ರಂಗಕರ್ಮಿ ಬಿ ಜಯಮ್ಮ ಅವರು ರಂಗಭೂಮಿಯಲ್ಲೂ ರಾಜಕೀಯದಲ್ಲೂ ಸಕ್ರಿಯರಾಗಿ ದುಡಿದವರು. ಆಗಲೇ ಅವರು ತ್ರಿಭಾಷಾ ತಾರೆ. 1931 ಹಿಸ್ ಲವ್ ಅಫೇರ್ನಿಂದ ಹಿಡಿದು ಸಾಕ್ಷಾತ್ಕಾರದವರೆಗೆ ಅವರ ಚಿತ್ರಲೋಕದ ಪಯಣ. ಆಗ ಆಕಾಶವಾಣಿ ಅಜ್ಜ ಅಜ್ಜಿ ಮಾಲಿಕೆಯನ್ನ ಪ್ರಸಾರ ಮಾಡಿತ್ತು. ಈ ಮಾಲಿಕೆಯಲ್ಲಿ ಗಂಗಮ್ಮ ಹೊಂಬೇಗೌಡ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು ಬಿ ಜಯಮ್ಮ ಅವರ ಚಿತ್ರ ಜಗತ್ತಿನ ಕುರಿತಾಗಿ ಮಾತಾಡಿಸಿದ್ದಾರೆ. ಬಿ ಜಯಮ್ಮ ಅವರು ಮುಖಿ ಟಾಕಿ ಹೇಗಿತ್ತು ಅಂತ ಮಕ್ಕಳಿಗೆ ವಿವರಿಸಿದ್ದಾರೆ. ಅವರ ಬಾಲ್ಯವನ್ನ ಕಟ್ಟಿಕೊಟ್ಟಿದ್ದಾರೆ. ಹೇಗೆ ಮಾತಾಡಿದ್ದಾರೆ ಕೇಳಿ.
4: ನಾನು ನಾಟ್ಯದಲ್ಲಿ ಮಾಡ್ತಿದ್ದೆ ಕಣವ,

0: ನಾನು ನಾಟ್ಯದಲ್ಲಿ ಮಾಡ್ತಾ ಇದ್ದಿದ್ದು ನಾನು ಸಣ್ಣ ಹುಡುಗಿ ಒಳಗೆ ಶುರು ಮಾಡಿಬಿಟ್ಟಿದ್ದೀನಿ. ನನಗೆ 7 ವರ್ಷ ಆದಾಗಲೇ ನನಗೆ ಚಿಕ್ಕ ಚಿಕ್ಕ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೆ. ನಮ್ಮ ನಾಟಕ, ನಮ್ಮ ದೊಡ್ಡಪ್ಪ ಅಂದೊಂದು ನಾಟಕ ಇತ್ತು, ಹೋಗಿ ನಮ್ಮ ದೊಡ್ಡಮ್ಮ ಕರ್ಕೊಂಡೋಗಿ ಚಿಕ್ಕ ಚಿಕ್ಕ ಪಾರ್ಟ್ ಎಲ್ಲ ಮಾಡಿಸ್ತಾ ಇದ್ರು. ನಡು ರಾಮಾಯಣದಲ್ಲಿ ಅಂಗದ ಅಂತ ಕಪಿ ಪಾತ್ರ ಮಾಡ್ತಾ ಇದ್ದೆ ಕಲಾ, ಮತ್ತು ಕಮಲ್ ಪಾತ್ರ ಮಾಡ್ತಿದ್ದೆ ಕಬೀರ್ನಲ್ಲಿ, ಮತ್ತು ಇದು ಕಾಳಿದಾಸದಲ್ಲಿ ಒಂದು ಪಾತ್ರ, ರಾಜ್ಕುಮಾರ್ ಪಾತ್ರ ಮಾಡ್ತಾ ಇದ್ದೆ. ಆಮೇಲೆ ಏನಾಗೋಯ್ತು ಗೊತ್ತಾ, ನಾವು ಪಾರ್ಟ್ ಮಾಡ್ತೀನಿ ಅಂತ ಆಗ್ತಾ ಆಗ್ತಾ ನನಗೆ 9 ವರ್ಷ ಆಗೋಗ್ಬಿಟ್ಟಿತ್ತು. ನಮ್ಮ ಈ ಊರಿನಲ್ಲಿ ರಸಿಕ ಜನಾಂದ ನಾಟಕ ಸಭಾ ಅಂತ ಇದ್ದರು, ಅವ್ರು ಬಂದು ನಮ್ಮ ಅಮ್ಮನ ಕೇಳಿದ್ದಾರೆ, ಏನು ನಿಮ್ಮ ಮಗಳು ನಾಟ್ಯದಲ್ಲೆಲ್ಲ ಪಾರ್ಟ್ ಮಾಡ್ತಾರಂತೆ, ನಮ್ಮ ನಾಟ್ಯದಲ್ಲೂ ಪಾರ್ಟ್ ಮಾಡ್ತೀವಿ ಅಂತೇಳಿ ಸೀತೆ ಪಾಟು ರಾಣಿ ಪಾಟ್ ಮಾಡಿಸ್ಬಿಟ್ರು. ಏನು ನನ್ನ ಪಾರ್ಟ್ ಅಂದರೆ ರಾಮನಿಗೆ ಹಾರ ತೊಗೊಂಡೋಗಿ ಹಾಕೋದು, ನಮಸ್ಕಾರ ಮಾಡೋದು, ರಾಮನ ನನಗೆ ಹಾಕೋದು. ಆಗ ಜನ ಚಪ್ಪಾಳೆ ಹೊಡೆದ್ಬಿಟ್ರು. ಆಗ ಅಲ್ಲಿದ್ದವರೆಲ್ಲ ನೀನು ದೊಡ್ಡ ಕಲಾವಿದೆ ಆಗಮ್ಮ ಅಂತ ಆಶೀರ್ವಾದ ಮಾಡಿದ್ರು. ಅವಾಗ ನಾಟಕ ಶುರು ಮಾಡಿದ್ದು ಹಾಗೆ ಬೆಳ್ಕೊಂಡು ಬಂದೈತೆ. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಕಿಲಾರಿ ರೋಡ್ನಲ್ಲಿ ಒಂದು ಸ್ಕೂಲ್ ಇತ್ತು, ಅಲ್ಲಿ ನಾನು ಹೋಗ್ತಾ ಇದ್ದೆ 9ನೇ ವರ್ಷದಲ್ಲಿ. ಅಲ್ಲಿ ಏನಪ್ಪ, ನಾವು ಓದ್ ಕಾಲದಲ್ಲಿ ಏನು ನೆಲ ಮೇಲ್ಕೊಂಡ್ರು ಸರು ಎಲ್ಲ ಮರಳಾಕ್ಬಿಡೋರು. ಅಲ್ಲಿ ಶ್ರೀ ಓ ನಮಃ ಇದನ್ನು ಮರಳಲ್ಲೇ ನಮ್ಗೆ ಹೇಳ್ಕೊಡ್ತಾ ಇದ್ರು. ಹಾಗೆ ಕಲ್ತ್ಕೊಂಡು ಪಾಠ ಮಾಡ್ಕೊಂಡು ಬಂದೆ. ಗುಬ್ಬಿ ಕಂಪ್ನಿಯವ್ರಿಗೆ ಗೊತ್ತಾಗೋಗ್ಬಿಟ್ಟು ನಮ್ಮ ಗುಬ್ಬಿ ಕಂಪ್ನಿ ವೀರಣ್ಣವರು ನಮ್ಮನ್ನು ಅವ್ರ ಕಂಪ್ನಿ ಕರೆಸ್ಕೊಂಬಿಟ್ರು. ಆಗ ನನಗೆ 14 ವರ್ಷ ಆಗಿತ್ತು. ನಾನು ನಾಟಕ ಬಂದಾಗ ಒಂದು ನಟಿ ಪಾರ್ಟ್ ಮಾಡಿಸಿದ್ರು. ನಟಿ ಪಾರ್ಟ್ ಮಾಡಿಸ್ಕೊಂಡು ಬಂದಾಗ ಅಲ್ಲಿ ಕಂಪ್ನಿಯವರೆಲ್ಲ ಸಂತೋಷ ಪಟ್ಕೊಂಡು, ಓ ಚೆನ್ನಾಗಿ ಆಡ್ತೈತಿ ಅಮ್ಮ, ನಾಟಕ ನಾವು ತಗೋಬೇಕು ಅಂತೇಳಿ ಎಲ್ಲ ನನಗೆ ಎರಡನೇ ರಾಣಿ ಪಾರ್ಟ್ ಎಲ್ಲ ಮಾಡಿಸಿದ್ರು. ಚಂಚಲ್ ಕುಮಾರಿ ಅಂತೆ, ಚಿತ್ರತಾರೆ ಅಂತೆ, ಹೀಗೆ ಅನೇಕ ಚಿಕ್ಕ ಚಿಕ್ಕ ಪಾತ್ರ ಎಲ್ಲ ಮಾಡಿಸ್ಕೊಂಡು ಬಂದರು. ಹೀಗೆ ಬರ್ತಾ ಬರ್ತಾ ಬರ್ತಾ ಕೊನೆಗೆ ನಾನು ರಾಣಿ ಪಾರ್ಟ್ ಎಲ್ಲ ಮಾಡ್ತಾ ಬಂದೆ ಕಣಮ್ಮ. 16ನೇ ವರ್ಷಕ್ಕೆ ಒಂದು ಮೂಕೆ ಚಿತ್ರ ಮಾಡಿಬಿಟ್ರು ನಮ್ಮ ಗುಬ್ಬಿ ವೀರಣ್ಣವರು. ಮೂಕೆ ಚಿತ್ರದೊಳಗೆ ನಾವು ಪಾರ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟವೇ ಕಣಮ್ಮ. ಆಗ ಈಗೆಂತ ಪರವಾಗಿಲ್ಲ, ಏನು ಡ್ಯೂಪ್ ಅಂತದ್ದೆ ಅಂತ ಡ್ಯೂಪ್ ಅಂತ ಹೇಳ್ತಾರೆ, ಅದನ್ನೆಲ್ಲ ಹಾಕ್ಕೊತಾರೆ. ಅವಾಗ ನಮ್ಮ ಕಾಲದಲ್ಲಿಲ್ಲ. ಒಂದು ಪಿಕ್ಚರ್ ಮಾಡಿದ್ರು ಹರಿಮಾಯೆ ಅಂತ ಒಂದು ಪಿಕ್ಚರ್ ಮಾಡಿದ್ರು, ಅದರಲ್ಲಿ ನಾನು ಜಾಂಬುವತಿ ಪಾರ್ಟ್ ಮಾಡಿದ್ದೆ, ಮೊದಲನೇ ಪಾರ್ಟ್ ಮೂಕೆ ಚಿತ್ರ. ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ನಮ್ಮ ಸೋದರ ಮಾವನ ಮದುವೆ ಮಾಡಬೇಕು ಅಂತ ನಮ್ಮಮ್ಮ, ನನಗೆ ಇನ್ನೊಬ್ಬನ ಯಾರೋ ಕಾಲೇಜಲ್ಲಿ ನೋಡಿದೆ ಅವನ ಮದುವೆ ಮಾಡ್ಕೊಂಡು ನಂಗೆ ಆಸೆ. ನಾನೇನು ಮಾಡ್ತಾ ಇದ್ದೆ, ಒಂದು ಕಾರ್ ಕಲ್ತ್ಕೋಬೇಕು ಅಂತ ಯಾರ್ಯಾರು ಹೇಳಿದ್ರು. ನಾನು ಕಾರ್ ನಡ್ಸೋಕ್ಕೋರು ಭಯ ಅಲ್ಲೇ ನಮ್ಮಾಗ, 16 ವರ್ಷದಲ್ಲಿ ಹೆಂಗಮ್ಮ ಓಡಿಸೋದು ಆ ಕಾರ ಇಲ್ಲ. ಅವಾಗೇನು ಸೈಕಲ್ ಓಡಿಸ್ತಿದ್ರೆ ಲೇಡಿ ಸೈಕಲ್ಲು ಅಂತ ಇತ್ತು ಆಗ, ಮತ್ತೆ ಕಂಬಿ ಇರಲ್ಲ ಅಷ್ಟೇ, ಅದು ಕೂತ್ಕೊಂಡು ಹೋಗ್ಬೇಕು. ಹೋಗ್ಬಿಟ್ಟು ಡಿಕ್ಕಿ ಹೊಡಿಬೇಕು, ಡಿಕ್ಕಿ ಹೊಡೆದ್ಬಿಟ್ರೆ ಏನಾಗುತ್ತೆ, ಟೈಕ್ ಟೈಕ್ ಅಂತ ಇರ್ತಾರೆ, ಸ್ಟಾಪ್ ಸ್ಟಾಪ್ ಅಂದ್ಬಿಡ್ತಾರೆ. ಅವಾಗೆಲ್ಲನೂ ಬೆಳಕಿರಲಿಲ್ಲ, ದೀಪ ಇರಲಿಲ್ಲ, ವಿದ್ಯುತ್ ಶಕ್ತಿದು ಬರೀ ಸೂರ್ಯರಶ್ಮೇಲೇ ಮಾಡ್ಕೊಂಡು ಬರ್ತಾಯಿದ್ರು. ಸೂರ್ಯ ಸ್ವಲ್ಪ ಹೆಂಗಾದ್ರೆ ಸ್ಟಾಪ್ ಅಂದ್ಬಿಡೋರು, ಆಮೇಲೆ ಹ್ಞೂ ಸ್ಟಾರ್ಟ್ ಅಂತ ಅಂದ್ಬಿಡೋರು. ಹಿಂಗೆ 10-12 ಸತಿ ನಾವು ಹೊಡೆದು ಹೊಡೆದು ಹೊಡೆದು ನನ್ನ ಹೊಟ್ಟೆ ಎಲ್ಲ ನೋವು ಬಂದ್ಬಿಡೋದು ಕಣ್ತಾಯಿ. ಆ ಕಾರ್ಗೂ ಅವ್ರ ಕಾರಲ್ಲಿ ಅವ್ನ ಕೈ ಕಡೆ ಬರೋದು, ನಾನು ಈ ಕಡೆ ಹೋಗೋದು, ಹಂಗಾಗಿ ಆಗಿ ಭಲೇ ಕಷ್ಟ ಆಗೋಗ್ಬಿಡೋದು. ಅವಾಗ ಇಷ್ಟಲ್ಲದೆ ನಮ್ಮ ಡೈರೆಕ್ಟ್ರು ಏನು ಮಾಡ್ತಿದ್ರು, ಹಾಲ್ ಕೊಟ್ಟು ಅಂತೇಳಿ ಇಂಗ್ಲೀಷ್ನವ್ನು ಬಂದಿದ್ದ ಈ ನಮ್ಮ ಕನ್ನಡ ಮುಖ್ಯ ಚಿತ್ರ ಮಾಡೋಕ್ಕೆ. ಆಯಪ್ಪ ಏನು ಮಾಡೋ, ನೀರು ತಗೊಂಡೋಗಿದ್ದೆ ತಳ್ಬಿಡೋನು, ನನಗೆ ಈಜಕ್ಕೆ ಅಷ್ಟೊಂದು ಬರ್ತಿರ್ಲ ಕಣಮ್ಮ, ಯಾರೇನೋ ನೋಡಿ ಒಂದು ಚೂರು ಹಿಂಗೆ ಕಲ್ತ್ಕೊಂಡಿದ್ದೆ. ಓ ಈ ನಮ್ಮ ಶ್ರೀರಂಗಪಟ್ಟಣ ಆಯ್ತಲ್ವಾ, ಆ ಕಾವೇರಿ ನದಿ ಇದೆಯಲ್ಲ, ಅಲ್ಲಿ ನಾನು ಕರ್ಕೊಂಡೋಗಿ ಹಾಕಿ ತಳ್ಳೇ ಬಿಡೋರು. ನಾನು ಹೋಗಿ ಈಜ್ಕೊಂಡು ಮೆಲ್ಲಗೆ ಹೋಗ್ಬಿಟ್ಟು ಒಂದ್ ದಿವಸ ಅಂತೂ ಮುಳುಗೇ ಹೋಗ್ಬಿಟ್ಟಿದೆ, ಎಲ್ಲ ಎದುರ್ಕೊಂಡ್ಬಿಟ್ಟಿದ್ರು ಕಣಮ್ಮ. ಆಮೇಲೆ ಅಲ್ಲಿ ಟೈರ್ ಕಟ್ಕೊಂಡಿದ್ರು ನಮ್ಮವರು, ಆ ಟೈರ್ ಕಟ್ಕೊಂಡಿದ್ದಾಗ ನಾನು ಹೋಗಿ ಅಲ್ಲಿ ಯಾವ ಟೈರ್ ಹಿಡ್ಕೊಂಡ್ಬಿಟ್ಟೆ ರೋಡ್ ಮೇಲೆ ಇದ್ದಾಗ, ಆಗ ನಾನೆಲ್ಲ ಹಿಡ್ಕೊಂಡು ಬಂದು, ಏನೋ ನಿಮ್ಮೆಲ್ಲರ ಪ್ರೀತಿಯನ್ನ ನಿಮ್ಮನ್ನು ನೋಡ್ಬೇಕು ಈ ವಯಸ್ಸಿನಲ್ಲಿ ಇತ್ತು, ನಾನು ಉಳ್ಕೊಂಡು ಬಂದೆ. ಹಿಂಗೆ ಮೂಕಿ ಚಿತ್ರದಲ್ಲೆಲ್ಲ ಮಾಡ್ಕೊಂಡು ಬಂದ್ವಮ್ಮ. ಆಮೇಲೆ ಬಂತು ಟಾಕಿ ಚಿತ್ರ, ಅದು ನಾವು ಬೊಂಬಾಯಿನಲ್ಲಿ ಮಾಡಿದ್ವಿ.
1: ರತ್ನ ಭಂಡಾರದ ಇವತ್ತಿನ ಧ್ವನಿ ಕಲಾವಿದೆ ರಂಗಕರ್ಮಿ ಬಿ ಜಯಮ್ಮ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೂ ಕನ್ನಡ ರತ್ನ ಭಂಡಾರ ಕೇಳಿದ್ರಿ. ನಾವಿದ್ದೇವೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಇನ್ನು ಮುಂದೆ ಭಾವಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ಮೊದಲಿಗೆ ಕೇಳಿ, ಅರ್ಚನಾ ಉಡುಪ ಅವರು ಹೇಳ್ತಾ ಇದ್ದಾರೆ, 7 ಚಿನ್ನ ಬೆಳಗಾಯಿತು ಅಣ್ಣ ಅಂತ.

ಯುವಕರನ್ನ ಬೆಳಕಿನ ಕಡೆಗೆ ಸಾಗಿ ಎಂದು ಹೇಳುವಂತಹ ಸಂದೇಶ ಇರುವಂತಹ ಒಂದು ಚಂದದ ಗೀತೆಯನ್ನ ಆಲಿಸಿದ್ರಿ. ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ವೆಂಕಟ್ ಅವರ ರಚನೆ, ಉಪಾಸನ ಮೋಹನ್ ಅವರ ಸಂಗೀತ ಸಂಯೋಜನೆ, ಮಂಗಳಾ ರವಿಯವರು ಧ್ವನಿಯಾಗಿದ್ದಾರೆ. ಬೆಳಕ ಹನಿ ಧರೆಗಿಳಿದಿದೆ.

ಅಂಧಕಾರವ ತೊಲಗಿಸಿ ಮನದ ದೀವಿಗೆ ಬೆಳಗಿಸಿ ದಿವ್ಯ ಚೇತನ ಮೊಳಗಿದೆ. ಕೇಳ್ತಿದ್ದೀರಿ ಭಾವಗೀತೆಗಳನ್ನು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಸಮಯ ಇನ್ನೇನು 7:35 ಆಗ್ತಾ ಇದೆ. 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಪ್ರಸಾರ ಆಗುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗಾ ಅಭಿಯಾನ. ಕೋಟ್ ಡಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ, ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಅಶ್ಮಿತಾ ಚಾಲಿಹಾ ಕ್ಯೂ ಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ದೂರವಾಣಿ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ. ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ವ್ಯಾಪಾರ, ರಕ್ಷಣೆ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದಾರೆ. ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಇಬ್ಬರೂ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನ ಇಂದು ಪ್ರಾರಂಭವಾಗಲಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ದೇಶದ ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜನೆ ಮಾಡಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗಾ ಡಿಜಿಟಲ್ ರಿಲೇ ಆಗಸ್ಟ್ 15ರಂದು ಫಿಜಿಯಲ್ಲಿರುವಂತಹ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ನಿನ್ನೆ ಅಬಿಜಾನ್ನಲ್ಲಿ ಕೋಟ್ ದಿ ಐವರಿ ಅಧ್ಯಕ್ಷ ಅಲನ್ಸೆಂಟ್ ಔಟ್ಟಾರಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಬೆಳೆಯುತ್ತಿರುವಂತಹ ಭಾರತ ಕೋಟ್ ಡಿ ಐವರಿ ಪಾಲುದಾರಿಕೆಯ ಕುರಿತು

0: ನಾಯಕರು ಚರ್ಚೆ ನಡೆಸಿದರು. ಆಫ್ರಿಕಾದೊಂದಿಗೆ ಬಲವಾದ ಮತ್ತು ಆಳವಾದ ಸಂಬಂಧವನ್ನು ಮುಂದುವರೆಸಲು ಭಾರತದ ಹಂಚಿಕೆಯ ಬದ್ಧತೆಯನ್ನು ಪುನರುಚ್ಚರಿಸಿದರು. ಭಾರತ ಕೋಟ್ ಡಿ ಐವರಿ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಉಭಯ ನಾಯಕರು ಚರ್ಚೆ ನಡೆಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇತ್ತೀಚಿನ ಮಳೆ, ಯಾತ್ರಾ ಮಾರ್ಗದ ದುರಸ್ತಿ ಕಾರ್ಯ ಹಾಗೂ ಮುಂದಿನ ಕೆಲವು ದಿನಗಳಲ್ಲಿ ಪ್ರತಿಕೂಲ ಹವಾಮಾನದ ಮುನ್ಸೂಚನೆಯಿಂದಾಗಿ ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಮಾರ್ಗಗಳಲ್ಲಿ ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ಹಳಿಗಳ ಸ್ಥಿತಿ ಮತ್ತು ಭಾರತ ಹವಾಮಾನ ಇಲಾಖೆ ಹೊರಡಿಸಿದ ಹವಾಮಾನ ಮುನ್ಸೂಚನೆಯನ್ನು ಗಮನದಲ್ಲಿಟ್ಟುಕೊಂಡು ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ರಂಬನ್ ಜಿಲ್ಲೆ ಮತ್ತು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ನಡುವೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಿನ್ನೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಯಾವುದೇ ಹೊಸ ಯಾತ್ರಾ ಬೆಂಗಾವಲು ಹೊರಡಲು ಅವಕಾಶ ನೀಡಲಾಗಿಲ್ಲ. ಈ ನಡುವೆ ಪವಿತ್ರ ಗುಹೆಯಲ್ಲಿ ದರ್ಶನ ಮುಗಿಸಿ ಬಾಲ್ಟಾಲ್ ಮೂಲ ಶಿಬಿರದಲ್ಲಿ ತಂಗಿದ್ದ 1202 ಯಾತ್ರಿಕರನ್ನ ಒಳಗೊಂಡಂತಹ 28ನೇ ಬ್ಯಾಚ್ಗೆ 44 ವಾಹನಗಳ ಬೆಂಗಾವಲು ಮೂಲಕ ಜಮ್ಮು ಕಡೆಗೆ ಹೋಗಲು ಅವಕಾಶವನ್ನು ಕಲ್ಪಿಸಲಾಯಿತು. ಹಿಂದಿರುಗಿದ ಯಾತ್ರಿಕರಲ್ಲಿ 867 ಪುರುಷರು, 251 ಮಹಿಳೆಯರು, 1 ಮಗು, 79 ಸಾಧುಗಳು ಮತ್ತು 4 ಸಾಧ್ವಿಗಳು ಸೇರಿದ್ದಾರೆ. ಇದರೊಂದಿಗೆ 2026 ಯಾತ್ರೆಯಲ್ಲಿ ದರ್ಶನ ಪಡೆದ ಒಟ್ಟು ಯಾತ್ರಿಕರ ಸಂಖ್ಯೆ 480,019 ತಲುಪಿದೆ. 57 ದಿನಗಳ ಕಾಲ ನಡೆದ ಅಮರನಾಥ ಯಾತ್ರೆ ಜುಲೈ 3 ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ ಚಂದನ್ವಾರಿ ಮಾರ್ಗ ಮತ್ತು ಗಂಡರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗ 2 ಏಕಕಾಲದಲ್ಲಿ ಪ್ರಾರಂಭವಾಯಿತು. ಆಗಸ್ಟ್ 28 ಸಾಂಪ್ರದಾಯಿಕ ಚಾಡಿ ಮುಬಾರಕ್ ಸಮಾರಂಭದೊಂದಿಗೆ ಸಂಪನ್ನಗೊಳ್ಳಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ನಡೆದಂತಹ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಕಾರ್ಯಕ್ರಮದಲ್ಲಿ ಎಐ ಇನ್ ಮೆಡ್ಟೆಕ್ ಕೃತಕ ಬುದ್ದಿಮತ್ತೆಯ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಎಂಬ ವರದಿಯನ್ನು ಬಿಡುಗಡೆ ಮಾಡಿದರು. ಆರೋಗ್ಯ ಸಚಿವಾಲಯದ ಪ್ರಕಾರ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆಯ ಜವಾಬ್ದಾರಿಯುತ ಅಳವಡಿಕೆಯನ್ನು ವೇಗಗೊಳಿಸಲು 5 ಪ್ರಮುಖ ಆದ್ಯತೆಗಳನ್ನು ವರದಿ ವಿವರಿಸಿದೆ. ಕೃತಕ ಬುದ್ದಿಮತ್ತೆಗೆ ಸಿದ್ದವಾಗಿರುವಂತಹ ದತ್ತಾಂಶ ಮತ್ತು ಪುರಾವೆಗಳ ಅಭಿವೃದ್ಧಿ, ಜೀವನ ಚಕ್ರ ಆಧಾರಿತ ನಿಯಂತ್ರಣ ಹಾಗೂ ಮರುಪಾವತಿ ವ್ಯವಸ್ಥೆ, ಎಐ ಆಧಾರಿತ ರೋಗ ನಿರ್ಣಯ ವ್ಯವಸ್ಥೆಗಳ ವಿಸ್ತರಣೆ ಹಾಗೂ ಸರ್ಕಾರ, ಕೈಗಾರಿಕೆ, ಆರೋಗ್ಯ ಕ್ಷೇತ್ರ ಮತ್ತು ಶೈಕ್ಷಣಿಕ ವಲಯಗಳ ನಡುವಿನ ಸಹಕಾರ ಬಲಪಡಿಸುವುದು ಸೇರಿದಂತೆ ಹಲವು ಅಂಶಗಳನ್ನು ವರದಿ ಒಳಗೊಂಡಿದೆ. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಸಾಫ್ಟ್ವೇರ್ ಸಾಮರ್ಥ್ಯ ಮತ್ತು ಬೆಳೆಯುತ್ತಿರುವಂತಹ ಮೆಟ್ರಿಕ್ ಉತ್ಪಾದನಾ ನೆಲೆಯನ್ನು ಬಳಸಿಕೊಂಡು ಜವಾಬ್ದಾರಿಯುತ ಎಐ ಆಧಾರಿತ ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುವ ಅವಕಾಶ ಭಾರತಕ್ಕಿದೆ ಎಂದು ವರದಿ ತಿಳಿಸಿದೆ. ಅಸ್ಸಾಂನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ನ ಫೈನಲ್ನಲ್ಲಿ ಇಂದು ಭಾರತದ ಅಶ್ಮಿತಾ ಚಾಲಿಹ ಮತ್ತು ಚೀನಾದ ಕ್ಯೂಹಾನ್ ಮುಖಾಮುಖಿಯಾಗಿದ್ದಾರೆ. ಪಂದ್ಯ ಪ್ರಗತಿಯಲ್ಲಿದೆ. ನಿನ್ನೆ ನಡೆದಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದಂತಹ ರಕ್ಷಿತಾ ರಾಮರಾಜ್ ವಿರುದ್ದ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದರು. ಚೀನಾದ ಹೆಫಿಯಲ್ಲಿ ನಡೆದಂತಹ 9ನೇ ವರ್ಲ್ಡ್ ಬ್ರಿಡ್ಜ್ ಫೆಡರೇಷನ್ ಯೂತ್ ಟ್ರಾನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನ 31 ವರ್ಷದ ಒಳಗಿನವರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಕ್ನಿಕ್ ರಾಯ್ ಮತ್ತು ಸಯಂತನ್ ಕುಶಾರಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಮೊದಲ ಎಲಿಮಿನೇಷನ್ ಸುತ್ತಿನಲ್ಲಿ 34 ಜೋಡಿಗಳು ಸ್ಪರ್ಧಿಸಿದ್ದವು. ಭಾರತೀಯ ಜೋಡಿ ಸೇರಿದಂತೆ ಅಗ್ರ 14 ಜೋಡಿಗಳು ಫ್ಲೈಟ್ ಎ ಹಂತಕ್ಕೆ ಮುನ್ನಡೆದವು. ಇರಾನ್ ಅಧ್ಯಕ್ಷ ಮಸೂದ್ ಫೆಜೆಸ್ಕಿಯನ್ ಅವರು ರಾಜತಾಂತ್ರಿಕತೆ ಮತ್ತು ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡುವ ಇರಾನ್ನ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟವಾದಂತಹ ಸಂದರ್ಶನವೊಂದರಲ್ಲಿ ಮಸೂದ್ ಅವರು ಅಮೆರಿಕದೊಂದಿಗೆ ಮಾತುಕತೆ ನಡೆಸುವ ಮತ್ತು ಯುದ್ದವನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಇರಾನ್ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಒಪ್ಪಂದದ ಅಡಿಯಲ್ಲಿ ಅಮೆರಿಕ ತನ್ನ ಬಾಧ್ಯತೆಗಳನ್ನು

ರದ್ದುಗೊಳಿಸುವ ಪ್ರಸ್ತಾವನೆಯನ್ನು ಅಮೆರಿಕ ಪರಿಶೀಲಿಸುತ್ತಿದೆ. ಪ್ರಸ್ತಾವನೆ ಜಾರಿಗೆ ಬಂದರೆ ಉದ್ಯೋಗ ಅಂತ್ಯಗೊಂಡ ಕೂಡಲೇ ಸಂಬಂಧಿತ ಉದ್ಯೋಗಿಗಳು ಅಮೆರಿಕ ತೊರೆಯಬೇಕಾಗಬಹುದು. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಸಲ್ಲಿಸಿರುವಂತಹ ಪ್ರಸ್ತಾವನೆ ಪ್ರಸ್ತುತ ಫೆಡರಲ್ ಆಡಳಿತ ಮತ್ತು ಬಜೆಟ್ ಕಚೇರಿ ಪರಿಶೀಲನೆಯಲ್ಲಿದೆ. ಪ್ರಸ್ತಾವನೆಯ ಹೆಚ್ಚಿನ ವಿವರಗಳು ತಕ್ಷಣಕ್ಕೆ ಲಭ್ಯವಾಗಿಲ್ಲ. ಉದ್ಯೋಗ ಕಳೆದುಕೊಂಡ ನಂತರ ಹೊಸ ಉದ್ಯೋಗ ಹುಡುಕುವ ಅವಧಿಯಲ್ಲಿ ವಿದೇಶಿ ಉದ್ಯೋಗಿಗಳು ಹಾಗೂ ಅವರ ಅವಲಂಬಿತರು ಅಮೆರಿಕದಲ್ಲಿ ಉಳಿಯಲು ಅನುಕೂಲವಾಗುವಂತೆ 60 ದಿನಗಳ ಈ ಅವಕಾಶವನ್ನು 2017 ಪರಿಚಯಿಸಲಾಗಿತ್ತು. ಹವಾಮಾನ. ಉತ್ತರಾಖಂಡ ಮತ್ತು ಛತ್ತೀಸ್ಗಢದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿರುವ ಭಾರತೀಯ ಹವಾಮಾನ ಇಲಾಖೆ ಈ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಹರಿಯಾಣ, ಚಂಡೀಗಢ, ಹಿಮಾಚಲ ಪ್ರದೇಶ, ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಜಾರ್ಖಂಡ್, ಮಧ್ಯಪ್ರದೇಶ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕ, ಜಮ್ಮು ಕಾಶ್ಮೀರ, ಆಂಧ್ರಪ್ರದೇಶ, ಕೇರಳ, ಮಾಹೆ, ತಮಿಳುನಾಡು, ಪುದುಚೇರಿ, ಕಾರೈಕಲ್, ಲಕ್ಷದ್ವೀಪ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗ ಅಭಿಯಾನ. ಕೋಟ್ ಡಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ, ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಅಶ್ಮಿತಾ ಚಾಲಿಹಾ ಕ್ಯೂಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲಾ ಗುಣ.

ಸ್ವರಗಳ ಮಳೆಯನ್ನ ಸುರಿಸುತ್ತಾ ಪ್ರತಿ ಕ್ಷಣ ಹರುಷವನ್ನ ತರುವಂತಹ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡವನ್ನ ಟ್ಯೂನ್ ಮಾಡಿದ್ದೀರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. 7:46:50 ಭಾವಗೀತೆಗಳನ್ನ ಆಲಿಸ್ತಾ ಸಮಯ ಇಷ್ಟೆಲ್ಲ ಸರಿದು ಹೋಗಿರೋದು ಗೊತ್ತಾಗೇ ಇಲ್ಲ. ಸಂಗೀತ ಗಟ್ಟಿಯವರು ಓ ಬೆಳಕೆ ಅಂತ ಹಾಡ್ತಾ ಇದ್ದಾರೆ. ಮುಂದಿನ ಗೀತೆಯಲ್ಲಿ ವೆಂಕಟೇಶ ಮೂರ್ತಿಯವರ ರಚನೆ ಈ ಒಂದು ಭಾವಗೀತೆದ್ದು.

ಬೆಳಕೆಂದರೆ ಬರೀ ಬೆಳಕಲ್ಲ, ಅದು ಬದುಕಿನ ಚೈತನ್ಯ. ಬದುಕಿಗೆ ಒಂದು ಹೊಸ ಭರವಸೆ, ಬದುಕಿಗೆ ವಿಶ್ವಾಸ, ಬದುಕಿಗೆ ಎಲ್ಲವೂ ಬೆಳಕೆ ಅಲ್ವೇ. ಮತ್ತೊಂದು ಗೀತೆ ಬಹುಶಃ.

ವಿವಿಧ ಭಾರತಿಯಲ್ಲಿ ಭಾವಗೀತೆಗಳ ಸೋನೆ ಮಳೆ ಸುರಿತಾ ಇತ್ತು. ಕೊನೆಯ ಭಾವಗೀತೆ ಮೂಡಿಬಂತು ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ. ಇದುವರೆಗೂ ಭಾವಗೀತೆಗಳನ್ನು ಆಲಿಸಿದ್ರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ದೂರವಾಣಿ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸಿದ್ದಾರೆ. ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಗೊಳಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನ ಇಂದಿನಿಂದ 17ನೇ ತಾರೀಕಿನವರೆಗೆ ಜರುಗಲಿದೆ. ದೇಶಾದ್ಯಂತ ಜರುಗಲಿರುವ ಈ ಅಭಿಯಾನದಲ್ಲಿ ದೇಶದ ಅತಿದೊಡ್ಡ ಸಾರ್ವಜನಿಕ ಸಹಭಾಗಿತ್ವದ ಚಳವಳಿಗಳಲ್ಲಿ ಒಂದಾಗಿ ಈ ಅಭಿಯಾನ ರೂಪುಗೊಂಡಿದೆ. ಆಜಾದಿ ಕಾ ಅಮೃತ ಮಹೋತ್ಸವದ ಅಡಿ 2022ರಲ್ಲಿ ಆರಂಭವಾದಂತಹ ಹರ್ ಘರ್ ತಿರಂಗ ಅಭಿಯಾನ ಈಗ ವಾರ್ಷಿಕ ರಾಷ್ಟ್ರೀಯ ಸಂಪ್ರದಾಯವಾಗಿ ಮಾರ್ಪಟ್ಟಿದೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ನಿನ್ನೆ ಅಬಿಡ್ಜಾನ್ನಲ್ಲಿ ಕೋಟ್ ಡಿ ಐವರಿ ಅಧ್ಯಕ್ಷ ಅಲಸ್ಸೆಂಟ್ ಔಟ್ಟಾರಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇತ್ತೀಚಿನ ಮಳೆ, ಯಾತ್ರಾ ಮಾರ್ಗದ ದುರಸ್ತಿ ಕಾರ್ಯ ಮತ್ತು ಮುಂದಿನ ಕೆಲವು ದಿನಗಳಲ್ಲಿ ಪ್ರತಿಕೂಲ ಹವಾಮಾನದ ಮುನ್ಸೂಚನೆಯಿಂದಾಗಿ ಬಹಲ್ಗಾ ಮತ್ತು ಬಾಲ್ಟಾಲ್ ಮಾರ್ಗಗಳಲ್ಲಿ ಇಂದಿನಿಂದ ವಾರ್ಷಿಕ ಅಮರನಾಥ್ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಯೋಜನೆಯಡಿ ಗ್ರಾಮೀಣ ಜನರಿಗೆ ಕೂಲಿ ಲಭ್ಯತೆ ಬಗ್ಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅರಿವು ಮೂಡಿಸುವಂತೆ ಸಚಿವ ಎಸ್ ಮಧುಬಂಗಾರಪ್ಪ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಗೆ ಸೂಚನೆ ನೀಡಿದ್ದಾರೆ. ಹೊಸಪೇಟೆಯ ತುಂಗಭದ್ರಾ ಅಣೆಕಟ್ಟೆಗೆ ಅಳವಡಿಸಲಾದಂತಹ 33 ಕ್ರಸ್ಟ್ ಗೇಟ್ಗಳಲ್ಲಿ ಯಾವುದೇ ಸ್ವರೂಪದಲ್ಲಿ ನೀರಿನ ಸೋರಿಕೆಯಾಗಿಲ್ಲ. ಬೆಟ್ ಕಾಂಕ್ರೀಟ್ ಮಟ್ಟದಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆಯಾಗಿದ್ದು ಸದ್ಯ ನೀರು ಆ ಮಟ್ಟದಿಂದ 11 ಅಡಿ ಮೇಲಿದೆ ಎಂದು ತುಂಗಭದ್ರಾ ಮಂಡಳಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಚೀನಾದ ಹೆಫಿಯಲ್ಲಿ ನಡೆದಂತಹ 9ನೇ ವರ್ಲ್ಡ್ ಬ್ರಿಡ್ಜ್ ಫೆಡರೇಷನ್ ಯೂತ್ ಟ್ರಾನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನ 31 ವರ್ಷದ ಒಳಗಿನವರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಗ್ನಿಕ್ ರಾಯ್ ಮತ್ತು ಸಯಂತನ್ ಕುಶಾರಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಬೆಳ್ಳಿ ಬಾನಿನಲ್ಲಿ ಬಂಗಾರನ ಚೆಲ್ಲಿ ಸೂರ್ಯ ಅಂತೂ ಬಂದಿದ್ದಾನೆ. ನಾವೆಲ್ಲ ಎದ್ದು ಇನ್ನು ಸೂರ್ಯನನ್ನ ನಮ್ಮ ಒಳಗೆ ತಂದುಕೋಬೇಕು ಅಷ್ಟೇ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತನಿಯಾದಂತಹ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇದ್ದಂತಹ ಮಧುರ ಮೈತ್ರಿ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಜೊತೆಯಾಗಿದ್ದೇವೆ.

ಕೆಜೆ ಜೇಸುದಾಸ್ ಅವರ ಧ್ವನಿಯಲ್ಲಿ ಡಕೋಟಾ ಎಕ್ಸ್ಪ್ರೆಸ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಈ ಗೀತೆಗೆ ಇತ್ತು. ಎದ್ದಿದ್ದಾಯ್ತು, ಇನ್ನೇನು ಹಾಡುಗಳನ್ನ ಕೇಳ್ತಾ ಕೇಳ್ತಾ ಸ್ವಲ್ಪ ಕಾಫಿಯನ್ನ ಹೀರೋಣ ಅಲ್ವಾ? ಹೋ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ಸೆಕೆಂಡ್ಗಳಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಜೊತೆಯಾಗಿದ್ದೇವೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಮೂಡಿ ಬರ್ತಾ ಇದೆ.

ಚಂದದ ಗೀತೆಗಳ ತೇರಲ್ಲಿ ನಾವು ಸಾಗ್ತಾ ಇದ್ದೇವೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮುದ್ದಿನ ಕಣ್ಮಣಿ ಚಿತ್ರದ್ದು. ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಎಸ್ ಪಿ ವೆಂಕಟೇಶ್ ಅವರು ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯನ್ನ ನೀಡಿದ್ದಾರೆ.

ಒಂದು ಅಪರೂಪದ ಚಂದದ ಗೀತೆ ಇದಾಗಿತ್ತು. ನಾವಿದ್ದೇವೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ ಉಲ್ಲಾಸ ಉತ್ಸಾಹ ಚಿತ್ರದ್ದು. ಸೋನು ನಿಗಮ್ ಅವರು ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ಜಿ ವಿ ಪ್ರಕಾಶ್ ಕುಮಾರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ನನ್ನ ಸಿರೆ ಚಿತ್ರದ ಗೀತೆಯನ್ನು ಆಲಿಸಿದ್ರಿ ಕಾರ್ತಿಕ್ ಹಾಗೂ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಕವಿರಾಜ್ ಅವರ ಸಾಹಿತ್ಯ ಪ್ರೇಮ್ಜಿ ಅಮರಂ ಅವರ ಸಂಗೀತ ಸಂಯೋಜನೆ ಗೀತೆಗೆ ಇತ್ತು. ಮುಂದಿನ ಗೀತೆ ಸೂಪರ್ ಹಿಟ್ ಗೀತೆ, ಅಮೆರಿಕ ಅಮೆರಿಕ ಚಿತ್ರದ್ದು.

ಟ್ಯೂನ್ ಮಾಡಿ ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಬೆಳಗಿನಿಂದ ನಮ್ಮ ನಿತ್ಯ ಕೇಳುಗರು ಸಾಕಷ್ಟು ಸಂದೇಶಗಳನ್ನ ಕಳಿಸ್ತಾ ನಾವು ಕೂಡ ನಿಮ್ಮ ಜೊತೆಯಾಗಿದ್ದೇವೆ ಅಂತ ತಿಳಿಸಿದ್ದಾರೆ. ಯಾರೆಲ್ಲ ನಮ್ಮ ಜೊತೆ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಜೊತೆಯಾಗಿದ್ದಾರೆ. ಹಾಗೆ ಕಾಫಿಗೇನು ಮೇಡಮ್, ಶಾಪಿಂಗ್ ಮಾಡ್ಕೊಂಡು ಬರೋದೇ. ಇಂದು ಸಂಡೇ ಅಂದರೆ ಎನರ್ಜಿ, ಆದರೆ ಬೇಗ ಟೈಮ್ ಹೊರಟೋಗುತ್ತೆ, ಅದೇ ಬೇಜಾರ್ ಅಂತ ಸಂದೇಶ ಕಳಿಸ್ತಾ ಜೊತೆಯಾಗಿದ್ದಾರೆ ರತ್ನ ನಾಗಪ್ಪ ಅವರು. ಇನ್ನು ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದರೆ, ಪ್ರೇರಣಾ ಓಸಿಕರ್ ಮತ್ತು ಮನೆಯವರು ಎಲ್ಲ ಗೀತೆಗಳು ತುಂಬ ಇಷ್ಟ ಆಯಿತು, ಅದರಲ್ಲೂ ಭಾವಗೀತೆಗಳನ್ನು ಕೇಳಿ ಆದರೂ ಆ ಮಳೆರಾಯ ಧರೆಗೆ ಒರಗಲಿ ಭರ ಅನ್ನುವ ಶಬ್ದ ಮಂಚಿನ ಹಾಗೆ ಕರಗಿ ಹೋಗಲಿ, ರೈತನ ಮುಖದಲ್ಲಿ ಮಂದಹಾಸ ಮೂಡಲಿ, ಲೋಕದ ಹಸಿವನ್ನು ತಣಿಸಲಿ ಅಂತ ಹೇಳಿದ್ದಾರೆ. ಇನ್ನು ಅಪರ್ಣಾ ಅನಿಲ್ ಕುಮಾರ್ ಕೆಂಗೇರಿ ಉಪನಗರದಿಂದ ಸಂದೇಶವನ್ನು ಕಳಿಸಿದರೆ, ಬಿ ಆರ್ ಛಾಯಾ ಅವರು ಹಾಡಿದಂತಹ ಗೀತೆ ಮಳೆಯ ಗೀತೆ ತುಂಬ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿದ್ದಾರೆ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ. ಇನ್ನು ವೀಣಾ ಅವರು ನ್ಯಾಮತಿಯಿಂದ ಬೆಳಗಿನ ಕಾರ್ಯಕ್ರಮಗಳು ತುಂಬಾ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ, ಧಾತ್ರಿ ಹರ್ಷ ಚಿಕ್ಕಲ ಸಂದ್ರದಿಂದ ಭಾವಗೀತೆಗಳನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಬೆಳಗಿನ ತಿಂಡಿ ತಯಾರಿಯ ಜೊತೆ ಜೊತೆಗೆ ಅಂತ ಹೇಳಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಇಳ್ಕಲ್ ತಾಲೂಕು ಕಂಡಗಲ್ ಗ್ರಾಮ ಶ್ಯಾಮ್ ಮೂರ್ತಿ ಅವರು ಸಂದೇಶವನ್ನು ಕಳಿಸಿ ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಹೇಳ್ತಿದ್ದಾರೆ, ತಮಗೂ ಕೂಡ ಶುಭೋದಯ. ಇನ್ನು ರಮೇಶ್ ಶಿವಪುತ್ರ ಚೌಗಲ ಇವರು ಮಂಟೂರ ರಾಯಭಾಗ ಬೆಳಗಾವಿಯಿಂದ, ಮುಂಜಾನೆಯ ನಾದೋಪಾಸನೆ ಕಾರ್ಯಕ್ರಮ ಹಾಗೆ ಭಾವಗೀತೆಗಳೆಲ್ಲವೂ ಇಷ್ಟವಾದವು ಅಂತ ಹೇಳ್ತಿದ್ದಾರೆ. ಮೈಸೂರು ವಿದ್ಯಾರಣ್ಯಪುರಂ ರಾಮ್ ಪ್ರಸಾದ್ ಅವರು ಕಾರ್ಯಕ್ರಮಗಳು ಕರ್ಣಾನಂದಮಯವಾಗಿದೆ ಅಂತ ಸಂದೇಶವನ್ನು ಕಳಿಸಿದರೆ, ವಂಡಿಕಲ್ ಕೃಪಾ ಉಮೇಶ್ ಅವರು ನಮಸ್ಕಾರ, ಶುಭೋದಯ ಸುಪ್ರಭಾತ ಅಂತ ಹೇಳ್ತಾ, ಕನ್ನಡ ರತ್ನ ಭಂಡಾರ ಭಾವಗೀತೆ ಎಲ್ಲವೂ ನನಗೆ ಇಷ್ಟ, ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ದಾರೆ. ಮೇಘಾ ಧ್ರುವ ಭಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಅವರಿಗೆ ನಾದೋಪಾಸನೆ ಕಾರ್ಯಕ್ರಮ ಮೆಚ್ಚುಗೆಯಾಗಿದೆ. ಇನ್ನು ಗಗನ್ ರಾಜ್ಕುಮಾರ್ ಮಾರಿಕಣ್ವೆ ಹಿರಿಯೂರಿನಿಂದ ಅವರು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಕುಮಾರ್ ಆರಾಧ್ಯ ರಕ್ಷಿತ ಹಳೆಯೂರು ಇವರು ಆಕಾಶವಾಣಿ ಎಲ್ಲ ಸಿಬ್ಬಂದಿಗಳಿಗೂ ಶುಭೋದಯ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಶುಭೋದಯ. ಇನ್ನು ಪುಷ್ಪಾ ಶಾನ್ಭೋಗರ್ ಅವರು ಬಿ ಜಯಮ್ಮ ಅವರ ಮಾತುಗಳು ಮೆಚ್ಚುಗೆ ಆಯಿತು ಅಂತ ಹೇಳಿದ್ದಾರೆ. ನಳಿನಾ ವೆಂಕಟೇಶ್ ವಿಜಯನಗರದಿಂದ ಜೊತೆಯಾಗಿದ್ದಾರೆ. ಹಾಗೆ ಲಕ್ಷ್ಮೀನಾರಾಯಣ ಅವರು ಬಸವನಗುಡಿ ಬೆಂಗಳೂರಿನಿಂದ ಸಂದೇಶದ ಮೂಲಕ ಜೊತೆಯಾಗಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆ ಎನ್ ರಾಘವನ್ ಅವರು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬರ್ತದೆ ಅಂತ ಹೇಳ್ತಿದ್ದಾರೆ. ಹಾಗೆ ಸುರೇಶ್ ಬಾಬು ಕೆ ಬಿ ಕದಲೂರು ಮದ್ದೂರು ತಾಲೂಕು ಮಂಡ್ಯದಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಚಾರ್ವಾಕ ದರ್ಶನದ ಬಗೆಗಿನ ವಿವರಣೆ ಇಷ್ಟ ಆಯಿತು ಅಂತ ಹೇಳಿದ್ದಾರೆ. ಇನ್ನು ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟಿ ಇವರು ಕೂಡ ನಾದೋಪಾಸನೆ ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಂಬಿಕಾ ಮತ್ತು ಅಂಕಿತಾ ಕುಂಬಾರ ಚಡಚಣ ತಾಲೂಕು ಲೋಣಿ ಇಂದ ಇವರು ಹೇಳ್ತಾ ಇದ್ದಾರೆ, ನಮ್ಮ ಅಜ್ಜನಿಗೆ ವಿವಿಧ ಭಾರತಿಯಲ್ಲಿ ಬರುವಂಥ ಹಾಡುಗಳಿಗಿಂತ ನೀವು ಹೇಳೋ ಅಂಥ ಮಾತುಗಳೇ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ತಮಗೆ. ಹಾಗೆ ಬೆಳಗಿನ ಶುಭೋದಯ ಅಂತ ಹೇಳ್ತಾ, ಕಡೂರು ತಾಲೂಕಿನ ವೀರನಹಳ್ಳಿಯಿಂದ ವೆಂಕಟೇಶ್ ನಾಯಕರು, ಹೇಮಾ ಶಶಿಕುಮಾರ್ ಚಿತ್ರದುರ್ಗ ದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅರುಣಾ ಮೈತ್ರಿ ಅವರು ಕಾರ್ಯಕ್ರಮದ ಜೊತೆಯಾಗಿದ್ದಾರೆ. ಬೀದರ್ ಗಣೇಶ್ ನಗರದಿಂದ ಸಂದೇಶವನ್ನು ಕಳಿಸಿ ಶುಭ ರವಿವಾರ ಅಂತ ಹೇಳ್ತಿದ್ದಾರೆ. ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್

ಮಯೂರ ನಗರದಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಇನ್ನು ಯಲಹಂಕದಿಂದ ಪ್ರಸನ್ನ ಅವರು, ಹಾಗೆ ಚಾಮರಾಜಪೇಟೆಯಿಂದ ಗಣೇಶನ್ ಅವರು, ಚಂದ್ರಲಾಲ್ ಅವರು ಕಲಬುರಗಿಯಿಂದ, ಹಾಗೆ ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ ಕಲಬುರಗಿ ಕಡಗಂಚಿಯಿಂದ, ಧರ್ಮಣ್ಣ ದನ್ನಿ ಅವರು ಹಿಂಡಿ ತಾಲೂಕಿನ ಹಿಂಗಣಿಯಿಂದ, ಚಿದಾನಂದ ಕಲ್ಯಾಣಿ ಪತ್ತಾರ್ ಅವರು ಗೋಕಾಕ ತಾಲೂಕಿನ ಬೈರನ್ಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಮತ್ತು ಮನೆಯವರು, ಶಿವಗಂಗಾ ಹೆಬ್ಬಾಳದಿಂದ ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಅವರು ಕೂಡ ನಾದೋಪಾಸನೆ ನಮ್ಮೆಚ್ಚಿದ್ದಾರೆ. ಹಾಗೆ ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ ಹನುಮಂತಪ್ಪ ಹುಲ್ಗಮ್ಮನವರ್ ಅಕ್ಷಯ ಪಾರ್ಕ್ನಿಂದ, ಶ್ರುದತ್ ಮೂಳೆ ಇವರು ನೇತಾಜಿ ರಸ್ತೆ ನ್ಯಾಮತಿಯಿಂದ, ಹಾಗೆ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಕೌಸಲ್ಯ ಅವರು ಬನಶಂಕರಿಯಿಂದ, ಎಲ್ಲರೂ ಕೂಡ ನಾವೆಲ್ಲರೂ ನಿಮ್ಮ ಜೊತೆಯಾಗಿದ್ದೇವೆ ಅಂತ ತಮ್ಮ ಸಂದೇಶದ ಮೂಲಕ ತಿಳಿಸಿದ್ದಾರೆ. ಇದಾಗಿತ್ತು ನಮ್ಮ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ಮಾನಸ. ಕೇಳ್ತಾನೆ ಇರಿ, ಕೇಳಿಸ್ತಾನೆ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

9:02:20. ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ಸಮಯ ಇಂದಿನ ವಿಶೇಷ ಕಾರ್ಯಕ್ರಮದ ಸಮಯ. ಹೌದಪ್ಪ, ಇಂದಿನ ವಿಶೇಷ ಏನು ಅಂತ ಕೇಳೋದಾದ್ರೆ, ಹೌದು, ಇವತ್ತು ವಿಶ್ವ ಮೂಲ ನಿವಾಸಿಗಳ ಅಂತಾರಾಷ್ಟ್ರೀಯ ದಿನ. ಹೌದು, ಆಗಸ್ಟ್ 9 ಪ್ರತಿ ವರ್ಷ ವಿಶ್ವದ ಮೂಲ ನಿವಾಸಿಗಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅಂತ, ಅವರ ರಕ್ಷಣೆಗಾಗಿ ಅಂತ ವಿಶ್ವದ ಮೂಲ ನಿವಾಸಿಗಳ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲಾಗುತ್ತೆ. ಪ್ರಾಚೀನ ನಿವಾಸಿಗಳನ್ನ ಆದಿವಾಸಿಗಳು, ಮೂಲ ನಿವಾಸಿಗಳು, ಬುಡಕಟ್ಟು ಜನಾಂಗ ಹೀಗೆಲ್ಲ ಕರೆಯಲಾಗುತ್ತೆ. ಜೊತೆಗೆ ಗಿರಿಜನ, ಅರಣ್ಯವಾಸಿಗಳು ಅನ್ನುವಂತಹ ಪದಗಳನ್ನು ಕೂಡ ಬಳಸಲಾಗುತ್ತೆ. ಹೌದು, ಇವತ್ತಿನ ಈ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಭಾರತದ ಮೂಲ ನಿವಾಸಿಗಳ ಕುರಿತಾಗಿ, ಯಾಕಂದರೆ ಇವತ್ತು ಅವರಿಗಾಗಿಯೇ ಮೀಸಲಾದಂತಹ ದಿನ.

ಇಂದು ವಿಶ್ವ ಮೂಲ ನಿವಾಸಿಗಳ ಅಂತಾರಾಷ್ಟ್ರೀಯ ದಿನ. ಹೀಗಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ ಮೂಲ ನಿವಾಸಿಗಳ ಕುರಿತಾಗಿ ಮಾತಾಡ್ತೇವೆ ಅಂತ ಹೇಳಿದ್ದೆ. ದ್ರಾವಿಡರನ್ನ ಭಾರತದ ಆದಿವಾಸಿಗಳು ಅಂತ ಹೇಳ್ಬೋದು. ಅವರಿಗೂ ಮೊದಲು ಅಥವಾ ಅವರೊಂದಿಗೆ ಇದ್ದವರು ಕೋಲರೇ ಮೊದಲಾದವರು ಅಂತ ಕೂಡ ಹೇಳಲಾಗುತ್ತೆ. ಅಮೆರಿಕದ ರೆಡ್ ಇಂಡಿಯನ್ಸ್ ಹಾಗೆ ಅವರಿಗೂ ಹಿಂದೆ ಅನೇಕ ಬುಡಕಟ್ಟುಗಳು, ಆಸ್ಟ್ರೇಲಿಯಾದ ಮಾವೋರಿಗಳು, ಆಫ್ರಿಕಾದ ಬುಷ್ಮೆನ್ಗಳು ಮೊದಲಾದವರು ಆಯಾ ಖಂಡಗಳ ಆದಿವಾಸಿಗಳಾಗ್ತಾರೆ. ಇವರು ಪ್ರಧಾನವಾಗಿ ಅಲೆಮಾರಿಗಳು. ತಮಗೂ ತಮ್ಮ ಪರಿವಾರದವರಿಗೂ ದನಕರುಗಳಿಗೂ ಆಹಾರ ನೀರನ್ನು ಅರಸ್ತಾ ಪ್ರದೇಶದಿಂದ ಪ್ರದೇಶಕ್ಕೆ ವಲಸೆ ಹೋಗುವಂಥವರು, ಗುಂಪು ಅಥವಾ ಪಂಗಡಗಳಲ್ಲಿ ವಾಸ ಮಾಡುವಂಥವರು, ಹೊಟ್ಟೆಯ ಪಾಡಿಗಾಗಿ ಬೇಟೆಯನ್ನು ಗೆಡ್ಡೆಗೆಣಸುಗಳನ್ನು ನಂಬಿರೋ ಅಂಥವರು. ಆನಂತರ ಬೇಸಾಯನ ಹಾಗೆ ಪಶುಪಾಲನೆಯನ್ನು ಹಾಗೆ ಇತರ ಗೃಹ ಕೈಗಾರಿಕೆಗಳನ್ನು ಕಲಿತ್ಕೊಂಡು ತಮಗೆ ಸರಿ ಅನಿಸುವಂಥ ಸ್ಥಳಗಳಲ್ಲಿ ನೆಲೆಸಿದವರೇ ಈ ಆದಿವಾಸಿಗಳು.

ಮೊದಮೊದಲು ಆದಿವಾಸಿಗಳನ್ನು ಹೊರದೇಶದಿಂದ ಬಂದವರು ನಿರ್ನಾಮ ಮಾಡ್ತಾರೆ. ಅಳಿದುಳಿದಂತಹ ಆದಿವಾಸಿಗಳು ಕಾಡು ಮೇಡುಗಳ ಅಂತರಾಳವನ್ನು ಸೇರ್ಕೊ

ಕೊಳ್ತಾರೆ. ಹೀಗೆ ಸೇರಿಕೊಂಡಂತಹ ಪಂಗಡಗಳು, ಅದರಲ್ಲೂ 500 ಹೆಚ್ಚಿನ ಮೂಲ ಜನಾಂಗಗಳು ಭಾರತದ ವಿವಿಧ ಭಾಗಗಳಲ್ಲಿ, ಬೆಟ್ಟಗಳಲ್ಲಿ ಹಾಗೆ ಬಯಲು ಪ್ರದೇಶಗಳಲ್ಲಿ ಚದುರಿ ಹೋಗಿದ್ದಾರೆ. ಅವರು ಮುಖ್ಯವಾಗಿ ಇರೋವಂಥದ್ದು ತುಂಬ ದೂರದ, ಯಾರೂ ಹೋಗಕ್ಕೆ ಆಗದೇ ಇರೋ ಥರ ತುಂಬ ಕಷ್ಟಕರವಾದಂತಹ, ತುಂಬ ಹಿಂದುಳಿದಿರುವಂತಹ ಪ್ರದೇಶಗಳು. ಅದರಲ್ಲೂ ಈಶಾನ್ಯ ದಿಕ್ಕಿನ ಹಿಮಾಲಯ ಪ್ರದೇಶಗಳು, ನೀಫಾ ಮತ್ತು ಅಸ್ಸಾಮಿನ ಪರ್ವತ ಪ್ರದೇಶಗಳಲ್ಲಿ ವಾಸವಾಗಿರುವಂತಹ ಗುರುಂಗ್, ಲಿಂಬು, ಲೆಪ್ಚಾ, ಅಕ್ಕ, ದಾಫ್ಲಾ, ಅಬೋರ್ ಮಿರಿ, ಮಿಶ್ಮಿ, ಸಿಂಗ್ಪೋ, ಮಿಖಿರ್, ಕಚಾರಿ, ಗಾರೋ, ಖಾಸಿ, ನಾಗಾ, ಲುಶೈ, ಈ ಥರದ ಪಂಗಡಗಳು ಇದಕ್ಕೆ ಸೇರುತ್ತೆ. ಹಾಗೆ ಬಿಹಾರ, ಮಧ್ಯಪ್ರದೇಶ ಮತ್ತು ಒರಿಸ್ಸಾಗಳ ಪರ್ವತ ಪ್ರದೇಶಗಳನ್ನು ಒಳಗೊಂಡಂತಹ ಮಧ್ಯ ವಲಯ ಏನಿದೆ, ಸಂತಾಲ, ಮುಂಡಾ, ಒರಯನ್ರು, ಹೋ, ಗೊಂಡ್, ಜುವಾಂಗ್, ಭಿಲ್, ಈ ಥರದ ಬುಡಕಟ್ಟುಗಳಿಗೆ ಆ ಒಂದು ವಲಯ ವಸತಿಯನ್ನು ಒದಗಿಸಿದೆ. ಇನ್ನು ದಕ್ಷಿಣ ವಲಯದಲ್ಲಿ ನಾವು ನೋಡೋದಾದರೆ ಚೆಂಚು, ಕೊತಾ, ತೋಡ, ಕದರ್, ಕುರುಂಬ, ಇರುಳ್, ಮುಥುವನ್, ಕಾನಿಕರ್, ಈ ರೀತಿಯ ಹೆಸರಿನ ಬುಡಕಟ್ಟು ಜನಾಂಗ ವಾಸವಾಗಿದೆ.

ಇಂದು ವಿಶ್ವ ಮೂಲ ನಿವಾಸಿಗಳ ಅಂತಾರಾಷ್ಟ್ರೀಯ ದಿನ. ಇದೇ ವಿಶೇಷ ಕಾರ್ಯಕ್ರಮ ಇಂದಿನ ವಿಶೇಷದಲ್ಲಿ ಸಾಗ್ತಾ ಇದೆ. ಈ ದಿನದ ವಿಶೇಷದ ಸಂದರ್ಭದಲ್ಲಿ ನಾವು ಭಾರತದ ಮೂಲ ನಿವಾಸಿಗಳ ಕುರಿತಾಗಿ ಮಾತಾಡ್ತಾ ಇದ್ದೇವೆ. ಈಶಾನ್ಯ ಪ್ರದೇಶದ ಬುಡಕಟ್ಟುಗಳ ಜನ ಟಿಬೆಟೋ ಬರ್ಮನ್ ಭಾಷಾ ಕುಟುಂಬಕ್ಕೆ ಸೇರಿದ ವಿವಿಧ ಉಪಭಾಷೆಗಳನ್ನು ಆಡ್ತಾರೆ. ಬಂಗಾಳ, ಬಿಹಾರ, ಒರಿಸ್ಸಾಗಳ ಹಲವು ಜನಾಂಗಗಳು ಆಸ್ಟ್ರಿಕ್ ಭಾಷಾ ಕುಟುಂಬದ ಭಾಷೆಗಳನ್ನು ಆಡ್ತಾರೆ. ಈ ಗುಂಪಿನ ಮುಖ್ಯ ಆದಿವಾಸಿ ಭಾಷೆಗಳಂದರೆ ಸಂತಾಲಿ, ಸವಾರ, ಮುಂಟಾರಿ ಮತ್ತು ಗಡ್ಬ. ಇನ್ನು ಉಳಿದ ಬುಡಕಟ್ಟುಗಳು ತಾವು ವಾಸುವಂತಹ ಪ್ರದೇಶಕ್ಕೆ ಸಂಬಂಧಿಸಿದಂತಹ ಇಂಡೋ ಆರ್ಯನ್ ದ್ರಾವಿಡ ಭಾಷೆಗಳನ್ನು ಆಡ್ತಾರೆ.

ಆದಿವಾಸಿ ಜನಾಂಗಗಳ ಬಹುಪಾಲು ಜನ ತಮ್ಮ ಒಂದು ಸಾಂಪ್ರದಾಯಿಕ ಜೀವನ ಪದ್ಧತಿಗಳ ಒಂದು ಲಕ್ಷಣ ಏನಿರುತ್ತಲ್ಲ, ಸ್ವಾರಸ್ಯಕರವಾಗಿರುವಂತಹ ಆ ಒಂದು ಪದ್ಧತಿಗಳನ್ನು ಇನ್ನೂ ಉಳಿಸ್ಕೊಂಡಿದ್ದಾರೆ. ಅವರ ಸಮಾಜದಲ್ಲಿ ನೋಡಿದ್ರೆ ಸರ್ವ ಸಮತಾ ಭಾವನೆಗಳು ಇದ್ದಾವೆ. ಸ್ತ್ರೀಯರನ್ನು ಇತರ ಸಮಾಜಗಳಲ್ಲಿ ಇರೋ ಹಾಗೆ ದಾಸ್ಯದಲ್ಲಿ ಇಡೋವಂತಹ ಪದ್ಧತಿ ಅವರಲ್ಲಿ ಇಲ್ಲ. ಜೀವನದ ಉತ್ತಮ ವಸ್ತುಗಳಿಗೆ ಹಾಗೆ ನೃತ್ಯ ಗಾನಗಳ ಬಗೆಗೆ ತುಂಬ ಒಲವನ್ನು ಬೆಳೆಸ್ಕೊಂಡಿದ್ದಾರೆ ಆದಿವಾಸಿಗಳು, ಹಾಗೆ ಉಳಿಸ್ಕೊಂಡಿದ್ದಾರೆ ಕೂಡ.

9:31 6 ಸೆಕೆಂಡುಗಳಾಗಿದೆ. ಕೇಳ್ತಿದ್ದೀರಿ ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡದಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮ. ಇಂದಿನ ವಿಶೇಷ ಏನು ಅಂತ ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ, ಮತ್ತೊಂದು ಸಲ ಹೇಳೋದಾದರೆ ವಿಶ್ವ ಮೂಲ ನಿವಾಸಿಗಳ ಅಂತಾರಾಷ್ಟ್ರೀಯ ದಿನ. ಅವರಿಗಾಗಿ ಒಂದು ದಿನವನ್ನು ಮೀಸಲಾಗಿರಿಸಿದ್ದೇವೆ. ಖಂಡಿತ ಅವ್ರ ಬಗ್ಗೆ ಮಾತಾಡಲೇಬೇಕು. ಆದಿವಾಸಿ ಜನತೆಯ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ ಅದು ಕೂಡ ಅವರ ಸಂಸ್ಕೃತಿ ಎಷ್ಟು ವೈವಿಧ್ಯಮಯವಾಗಿದೆಯೋ ಅಷ್ಟೇ ವೈವಿಧ್ಯಮಯವಾಗಿ ಇರುತ್ತೆ. ಅತ್ಯಂತ ಪ್ರಾಚೀನತೆಯ ಮಟ್ಟದಲ್ಲಿ ಅಂಡಮಾನಿ ಮತ್ತು ಅರಸ್ಸಧಾನ್ ಮುಂತಾದವರು ವ್ಯವಸಾಯ ಗೊತ್ತಿಲ್ಲದೆ ಬದುಕ್ತಾ ಇದ್ದಂಥವರು. ಬೇರುಗಳು, ಹಣ್ಣುಗಳು, ಕಾಡಿನಲ್ಲಿ ದೊರಕುವಂತಹ ಸಣ್ಣ ಪುಟ್ಟ ಬೇಟೆಗಳಿಂದ ಅವರ ಜೀವನ ಸಾಗತ್ತೆ. ಇನ್ನು ಮುಂದಿನ ಘಟ್ಟದಲ್ಲಿ ಏನಾಗುತ್ತೆ ಅಂತಂದರೆ ಬೇಸಾಯ ಮಾಡುವಂತಹ ಜನಾಂಗಗಳು ಕಂಡುಬರುತ್ತೆ. ಅದು ಇವರು ಕಾಡನ್ನು ಸುಟ್ಟು ಬೆಳೆಗಳನ್ನು ಬೆಳೀತಾರೆ. ಇನ್ನು ನಾಗ ಮತ್ತಿತರ ಈಶಾನ್ಯ ವಲಯದ ಆದಿವಾಸಿಗಳು ಬೆಟ್ಟದ ಇಳಿಕಲ್ಲುಗಳನ್ನು ಮಟ್ಟ ಹೊಡೆದು ಬಹಳ ಕುಶಲತೆಯಿಂದ ಆ ಮಟ್ಟ ಗದ್ದೆಗಳಿಗೆ ನೀರನ್ನು ಹರಿಸ್ತಾರೆ. ಇನ್ನು ಒರಿಸ್ಸಾದ ಕಿಸಾನ್ ಮೊದಲಾದಂತಹ ಬುಡಕಟ್ಟುಗಳವರು ಶ್ರೇಷ್ಠ ಬೇಸಾಯಗಾರರು ಅಂತಲೇ ಅನಿಸ್ಕೊಂಬಿಟ್ಟಿದ್ದಾರೆ. ಸ್ವಲ್ಪ ಮಟ್ಟಿಗೆ ಈ ಬಯಲು ಪ್ರದೇಶದ ಆದಿವಾಸಿಗಳು ಬಯಲು ಪ್ರದೇಶದ ಜನರ ಸುಲಿಕೆಯಿಂದ, ಭೂಮಿಯ ಅಭಾವದಿಂದಾಗಿ, ಹಾಗೆ ಸಾಕಷ್ಟು ಭೂಮಿಯ ಕೊರತೆಯಿಂದಾಗಿ ತುಂಬ ಆದಿವಾಸಿ ಜನಾಂಗಗಳು ಬಡತನದಿಂದ ಬಳಲ್ತಾ ಇದೆಯಂತೆ. ಬಡತನ ಇದ್ರೆ ಏನಂತೆ, ಅವರಿಗೆ ಹುಣ್ಣಿಮೆಯ ದೀಪ ಇದೆ, ಹಸಿರಿನ ಛಾಪೆ ಇದೆ.

ಇವತ್ತಿನ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಭಾರತೀಯ ಮೂಲ ನಿವಾಸಿಗಳ ಕುರಿತಾಗಿ ಮಾತಾಡ್ತಾ ಇದ್ದೇವೆ. ಹಾಗಾಗಿ ಕೆಲವು ಪ್ರಮುಖ ಬುಡಕಟ್ಟುಗಳನ್ನು ಪರಿಚಯ ಮಾಡಿಕೊಳ್ಳೋದಾದರೆ ಅದರಲ್ಲಿ ತುಂಬ ಪ್ರಾಚೀನ ಜನಾಂಗಗಳಲ್ಲಿ ಮುಖ್ಯರಾದವರು ಕೋಲರು. ಇವರನ್ನ ಮುಂಡರು ಅಂತ ಕೂಡ ಕರೆಯಲಾಗುತ್ತೆ. ಇವರು ಭಾರತಕ್ಕೆ ಬರೋಕೆ ಮುಂಚೆ ಇಲ್ಲಿ ನೆಗ್ರಿಟೋ ಜನಾಂಗಕ್ಕೆ ಸೇರಿದಂತಹ ಜನಗಳು ಇರ್ತಾರೆ. ಕೋಲರು ಪಶ್ಚಿಮದಿಂದ ಬಂದು ಮಧ್ಯಪ್ರದೇಶದ ಛೋಟಾ ನಾಗ್ಪುರ ಮತ್ತು ದಕ್ಷಿಣ ಭಾರತದ ಕೆಲವು ಭಾಗಗಳನ್ನು ಆಕ್ರಮಿಸಿಕೊಂಡ್ರು ಅಂತ ಹೇಳ್ಬೋದು. ಈ ಕೋಲರಲ್ಲಿ ಕೂಡ 10-12 ವಿಭಿನ್ನ ಪಂಗಡಗಳಿದೆಯಂತೆ. ಇವರು ಕೆಂಪು ಬಣ್ಣದ ಕುಳ್ಳನೆಯ ಆಕಾರದ ಜನ, ದಪ್ಪ

ತುಟಿಗಳಿರುತ್ತೆ, ಅಗಲವಾದ ಮೂಗಿರುತ್ತೆ, ಹಾಗೆ ಕುರುಚಲು ಗಡ್ಡ ಇರುತ್ತೆ. ಇದೆಲ್ಲ ಇವರ ಸಾಮಾನ್ಯ ಲಕ್ಷಣಗಳು. ಇನ್ನು ಕೋಲರ ಭಾಷೆ ಆಸ್ಟ್ರೋ ಏಷ್ಯಾಟಿಕ್ ಪಂಗಡಕ್ಕೆ ಸೇರಿದಂತಹ ಒಂದು ಉಪಜಾತಿಗೆ ಸೇರಿದೆ. ಕೋಲರ ಭಾಷೆಗೂ ಇಂಡೋನೇಷ್ಯಾದ ಮನ್ಕ್ಮರ್ ಭಾಷೆಗೂ ಬಹು ನಿಕಟ ಸಂಬಂಧಗಳಿರೋವಂಥದ್ದು ತುಂಬ ಗಮನಿಸಬೇಕಾಗಿರುವಂಥ ಸಂಗತಿ.

ಭಾರತದ ಪ್ರಮುಖ ಮೂಲ ನಿವಾಸಿಗಳು ಯಾರ್ಯಾರು ಅಂತ ತಿಳ್ಕೊಳ್ತಾ ಇದ್ವಿ. ಹೀಗಾಗಲೇ ಕೂಲರ್ ಬಗ್ಗೆ ತಿಳ್ಕೊಂಡ್ವಿ. ಮತ್ತೊಬ್ಬರು ಅಪತನಿಗಳು, ಇವರು ಈಶಾನ್ಯ ಗಡಿ ಭಾಗದಲ್ಲಿ ವಾಸಿಸ್ತಾರೆ. ಇವರು ಸರದಿ ಬೇಸಾಯವನ್ನು ಮಾಡ್ತಾರೆ. ನೀರಾವರಿಯಿಂದ ಬೆಳೆವಂತಹ ಗದ್ದೆಗಳು, ಹಾಗೆ ಸುವ್ಯವಸ್ಥಿತವಾದ ಸಮಾಜ ಜೀವನ ಇವರಲ್ಲಿ ಕಾಣುತ್ತೆ.

ಭಾರತದ ಮೂಲ ನಿವಾಸಿಗಳಲ್ಲಿ ಮತ್ತೊಬ್ಬ ಪ್ರಮುಖ ಮೂಲ ನಿವಾಸಿಗಳಂದ್ರೆ ಒರಾಯನರು. ಈ ಒರಾಯನರು ಉಪ್ಪಿನ ಪಂಗಡದವರು ಅಂತ ಕರೆಸ್ಕೋತಾರೆ. ಯಾಕಂತಂತ ಹೇಳಿದ್ರೆ ಅವರು ತಮ್ಮ ಆಹಾರದೊಂದಿಗೆ ಉಪ್ಪನ್ನ ನಮ್ಮ ಹಾಗೆ ಸೇರಿಸ್ಕೊಂಡು ತಿಂತಾರಂತೆ. ಹಾಗೆ ಇವರು ತರಕಾರಿಗಳನ್ನ ಬೆಳೀತಾರೆ ಕೂಡ. ಇನ್ನು ಒರಾಯನರ ಮುಖ್ಯ ದೇವತೆ ಸೂರ್ಯ. ಹಾಗೆ ಕುರುಂಬರು ಕೂಡ ಮತ್ತೊಂದು ಪ್ರಮುಖ ಮೂಲ ನಿವಾಸಿಗಳು. ಇವರು ನೀಲಗಿರಿ ಬೆಟ್ಟಗಳು, ಕೊಡಗು ಹಾಗೆ ಮೈಸೂರಿನ ಬೆಟ್ಟಗಾಡು ಪ್ರದೇಶಗಳಲ್ಲಿ ವಾಸುವಂತಹ ಜನ. ಅಕ್ಕಪಕ್ಕದ ಪಂಗಡಗಳ ಜನರಿಗೆ ಇವರು ಪೌರೋಹಿತ್ಯನ್ನ ನಡೆಸ್ತಾರಂತೆ. ಹಾಗೆ ಮಂತ್ರ ಮಾಟಗಳಲ್ಲಿ ನಿಷ್ಣಾತರು ಅಂತ ಅವರಿಗೆ ಎಲ್ಲರೂ ಹೆದರ್ತಾರಂತೆ. ಅಡವಿಯ ಬೇಟೆ ಇವರ ಕಸಬು. ಅರಣ್ಯದಲ್ಲಿ ದೊರಕುವಂತ ಆಹಾರ ಪದಾರ್ಥಗಳನ್ನ ಕೂಡಿಟ್ಟು ಉಪಯೋಗಿಸ್ತಾರೆ ಈ ಕುರುಂಬರು.

ವಿಶ್ವ ಮೂಲ ನಿವಾಸಿಗಳ ಅಂತಾರಾಷ್ಟ್ರೀಯ ದಿನದ ಪ್ರಯುಕ್ತ ಇಂದಿನ ವಿಶೇಷದಲ್ಲಿ ಭಾರತದ ಮೂಲ ನಿವಾಸಿಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಇನ್ನು ಕೇರಳದ ಕಾಡರರು ಕೂಡ ಭಾರತದ, ಅದರಲ್ಲೂ ದಕ್ಷಿಣ ಭಾರತದ ಆದಿವಾಸಿ ಗುಂಪುಗಳಲ್ಲಿ ಅತ್ಯಂತ ಪ್ರಾಚೀನ ಪಂಗಡ. ಇವರು ಮಲಯದ ಸಾಕಾಯಿ ಜನರ ಹಾಗೇನೆ ಅವರ ಮೇಲಿನ ಬಾಚಿ ಹಲ್ಲುಗಳನ್ನು ಕೆತ್ತಿಬಿಟ್ಟು ಅದನ್ನು ಮೊನಚಾಗಿ ಮಾಡಿಕೊಳ್ಳೋದನ್ನು ಒಂದು ದೀಕ್ಷಾ ವಿಧಿಯಾಗಿ ಇಟ್ಕೊಂಡಿದ್ದಾರಂತೆ. ಮತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಮದುವೆಯ ಗಂಡು ಸುಂದರವಾಗಿ ಕೆತ್ತಿದಂತಹ ಬಿದಿರು ಬಾಚಣಿಗೆಗಳನ್ನು ಹೆಣ್ಣಿಗೆ ಉಡುಗೊರೆಯಾಗಿ ಕೊಡುವಂಥ ಪದ್ಧತಿ ಇವರಲ್ಲಿ ಇದೆ. ಅದಲ್ಲದೆ ಕುಯಿ ಭಾಷೆಯನ್ನು ಮಾತಾಡುವಂಥ ಆಂಧ್ರ ಮತ್ತು ಒರಿಸ್ಸಾದಲ್ಲಿ ವಾಸುವಂಥ ಕೊಂಡದೂರ ಈ ಒಂದು ಜನಾಂಗ, ಹಾಗೆ ತೋಡ ಭಾಷೆಯನ್ನು ಮಾತಾಡುವಂತಹ ಕೊತರು, ಖೋಡರು, ಗೊಂಡರು, ಚೆಂಚುಗಳು, ತೋಡರು, ನಾಗಾ ಬುಡಕಟ್ಟುಗಳು, ಬಡಗರು, ಬೋಂಡೋ, ಬ್ರಾಹುಹಿ ಮತ್ತು ಸೋಲಿಗರು, ಹಾಗೆ ಸಾಕಷ್ಟು ಜೇನುಕುರುಬರು, ಹೀಗೆ ಸಾಕಷ್ಟು ಪಂಗಡಗಳು ನಮ್ಮ ಭಾರತದಲ್ಲಿ ಇದ್ದಾವೆ. ಅದರಲ್ಲೂ ಅವರಲ್ಲೂ ಕೂಡ ಒಳಪಂಗಡಗಳು ತುಂಬಾ ಇದೆ. ಇನ್ನು ಸವೋರರು ಅನ್ನುವಂತಹ ಒಂದು ಪಂಗಡ ಇದೆ. ಹೀಗೆ ಸಾಕಷ್ಟು ಪಂಗಡಗಳನ್ನು ಹೊಂದಿರುವಂತಹ ಬಹುದೊಡ್ಡ ಒಂದು ವೈವಿಧ್ಯಮಯವಾದ ಪ್ರಪಂಚ ನಮ್ಮ ಭಾರತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಲ್ವಾ? ಅಷ್ಟೇ ಅಲ್ಲ, ಇನ್ನೂ ಪುಲಯನರು, ವೆಡ್ಡರು, ಪಣಿಯನರು, ಉರುಳಿ ಬಿಹಾರದ ಗಡಬರು, ಹಾಗೆ ಮುಂಡರು, ಸಂತಾಲರು, ಭಿಲ್ಲರು, ಹೀಗೆ ಸಾಕಷ್ಟು ಖಾಸಿಗಳು, ಎಷ್ಟೆಲ್ಲ ವಿವಿಧತೆ ಇದೆ ಅಂತ ಹೇಳಿದ್ರೆ ಎಷ್ಟು ಏನಪ್ಪ ಸಂಪದ್ಭರಿತವಾಗಿದೆ ನಮ್ಮ ಒಂದು ಸಂಸ್ಕೃತಿಯಿಂದ ನಮ್ಮ ಭಾರತ ಅಂತ ತುಂಬಾ ಖುಷಿಯಾಗತ್ತೆ. ಹೀಗಾಗಿ ಈ ವಿಶ್ವ ಮೂಲ ನಿವಾಸಿಗಳನ್ನು, ಅವರ ಸಂಸ್ಕೃತಿಯನ್ನು, ಅವರ ಆಚರಣೆಗಳನ್ನು, ಅವರ ವೈದ್ಯಕೀಯ ಪದ್ಧತಿಯನ್ನು ಎಲ್ಲವನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಕಾಡನ್ನು ಉಳಿಸುವ ಜೊತೆಗೆ ಕಾಡಿನಲ್ಲಿ ವಾಸೋದಕ್ಕೆ ಇಚ್ಛೆ ಪಡ್ತಾ ಇರುವಂಥ, ಇನ್ನೂ ಕಾಡಿನಲ್ಲೇ ಜೀವಿಸ್ತಾ ಇರುವಂಥ ಎಷ್ಟೋ ಈ ರೀತಿಯ ಬುಡಕಟ್ಟುಗಳನ್ನು ರಕ್ಷಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರ ಒಂದು ಹೆಗಲಿನಲ್ಲಿದೆ. ಹೀಗಾಗಿ ಈ ವಿಶ್ವ ಮೂಲ ನಿವಾಸಿಗಳ ಒಂದು ದಿನ ಏನಿದೆ ಅದರ ಆಚರಣೆಗೆ ಸೂಕ್ತವಾಗಿ ನಾವೆಲ್ಲ ನಡ್ಕೋಬೇಕು, ಅವರನ್ನು ಗೌರವಿಸಬೇಕು, ಹಾಗೆ ಅವರ ರಕ್ಷಣೆಗಾಗಿ ನಾವೆಲ್ಲ ಮುಂದಾಗಬೇಕು.

ಕಾಡಿನೊಳಗೆ ಸಂಸಾರವನ್ನ ಮಾಡುವಂತಹ ಮೂಲ ನಿವಾಸಿಗಳನ್ನ ನಾವೆಲ್ಲರೂ ಗೌರವಿಸೋಣ ಅಂತ ಹೇಳ್ತಾ ಯಾರೆಲ್ಲ ಸಂದೇಶದ ಮೂಲಕ ನಮ್ಮ ಜೊತೆಯಾಗಿದ್ದಾರೆ ಅಂತ ನೋಡೋದಾದ್ರೆ, ಕೆ ನಾರಾಯಣ ಅವರು ಸಾಕಷ್ಟು ಸಂದೇಶಗಳನ್ನ ಕಳಿಸ್ತಾ ತುಂಬಾ ಒಳ್ಳೆಯ ಮಾಹಿತಿಯನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬಿಳಿಕಿರಿ ರಂಗನಾಥ ಬೆಟ್ಟದಲ್ಲಿ ನಮ್ಮ ಸೋಲಿಗ ಬುಡಕಟ್ಟಿನ ಜನರಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಕಾಕನಕೋಟೆ ಚಿತ್ರದಲ್ಲಿ ಕುರುಬ ಮತ್ತು ಜೇನು ಕುರುಬ ಬುಡಕಟ್ಟುಗಳ ಕುರಿತಾದ ವಿಚಾರ ಇದೆ ಅಂತ ಹೇಳಿದ್ದಾರೆ. ಇನ್ನು ಒಂದು ಮುತ್ತಿನ ಕತೆ, ಈ ಚಿತ್ರ ಕರಾವಳಿಯ ಬುಡಕಟ್ಟು ಜನಾಂಗವನ್ನು ಬಿಂಬಿಸುತ್ತೆ. ಕರ್ನಾಟಕದ ಸಿದ್ಧಿಗಳು ಪೂರ್ವ ಆಫ್ರಿಕಾದ ಬಂಟು ಜನಾಂಗದವರಿಂದ ವಂಶಾವಳಿಯನ್ನು ಪಡೆದಂತಹ ಒಂದು ಜನಾಂಗೀಯ ಅಲ್ಪಸಂಖ್ಯಾತ ಗುಂಪು ಅಂತೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೌದು, ಆದರೆ ನಾನು ಭಾರತೀಯ ಮೂಲ ನಿವಾಸಿಗಳ ಒಂದು ವಿಷಯನ ತಗೊಂಡಿದ್ದರಿಂದಾಗಿ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿಲ್ಲ. ಇನ್ನೊಂದು ಸಲ ಈ ಥರದ ಅವಕಾಶ ಸಿಕ್ಕಾಗ ಕರ್ನಾಟಕದ ಮೂಲ ನಿವಾಸಿಗಳ ಕುರಿತಾಗಿ ಕೂಡ ಮಾತಾಡೋಣ. ಇನ್ನು ಸಾಕಷ್ಟು ಸಂದೇಶಗಳ ಮೂಲಕ ಚಂದದ ಸಂದೇಶಗಳ ಮೂಲಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕುಮಾರ್ ಅವರು. ಅವರು ಕೂಡ ಕಾರ್ಯಕ್ರಮನ ತುಂಬ ಮೆಚ್ಚಿಕೊಂಡಿದ್ದಾರೆ. ಇಷ್ಟು ಒಳ್ಳೆಯ ಮಾಹಿತಿ ಸಿಕ್ಕಿದೆ, ಅದರಲ್ಲೂ ಆದಿನಿವಾಸಿಗಳ ಕುರಿತಾಗಿ, ಅದರಲ್ಲೂ ಹಾಡುಗಳನ್ನು ಜೋಡಿಸಿರುವಂಥದ್ದು ತುಂಬಾ ಖುಷಿ ಕೊಟ್ಟಿದೆ ಅಂತ ಇವರು ಹೇಳಿದ್ದಾರೆ. ಇನ್ನು ಚಿದಾನಂದ ಅವರು ಹೊಸದುರ್ಗದಿಂದ, ಕೌಸಲ್ಯ ಅವರು ಬನಶಂಕರಿಯಿಂದ, ಹಾಗೆ ಇಂದಿರಿಗಿ ಕೊಪ್ಪಳದಿಂದ ರೇಣುಕಾ ರುದ್ರಪ್ಪ ಮತ್ತು ಮನೆಯವರು, ಶ್ರೀನಿವಾಸ ಶಿಡ್ಲಘಟ್ಟದಿಂದ, ಹಾಗೆ ಯಾರಿವರು ಸಂಜಯ್ ಕತ್ರಗುಪ್ಪೆಯಿಂದ, ಇವರೆಲ್ಲರೂ ಕೂಡ ಕಾರ್ಯಕ್ರಮದ ಜೊತೆಯಾಗಿದ್ದರು. ಅಜಯ್ ಮತ್ತು ಮನೆಯವರು ರಾಜಾಜಿನಗರದಿಂದ, ಕವಿತಾ ವಯಸ್ ಕಾಲೋನಿ ಧಾರವಾಡದಿಂದ, ಹಾಗೆ ಹಿತೇಂದ್ರ ದಾಸ್ ಅವರು ಅಸ್ಸಾಂನಿಂದ ಸಂದೇಶ ಕಳಿಸ್ತಾ ಜೊತೆಯಾಗಿದ್ದಾರೆ. ರಿತ್ವಿಕ್ ಲಕ್ಷ್ಮೀಪುರದಿಂದ, ಹಾಗೆ ವಿದ್ಯಾಸಾಗರ್ ಚಿನ್ನಮಗೇರಿ ರಾಯಚೂರಿನಿಂದ, ಇದು ಶಿರೋಳ್ ಉದಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದರೆ, ಎನ್ ಎಂ ಕರ್ಜಗಿ ಮುರುಗೋಡ್ನಿಂದ, ಹಾಗೆ ದಿಲೀಪ್ ದೊಡ್ಡಮನಿ ಹೂವಿನ ಹಡಗಲಿಯಿಂದ ಸಂದೇಶದ ಮೂಲಕ ಜೊತೆಯಾಗಿದ್ದಾರೆ. ಯಾರೆಲ್ಲ ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದ ಜೊತೆಯಾಗಿದ್ರಿ, ಎಲ್ರಿಗೂ ಕೂಡ ಧನ್ಯವಾದಗಳು. ಹೀಗೆ ಕೇಳ್ತಾನೆ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗಿಯಾದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರಧಾನಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಿಂದ ಸ್ಫೂರ್ತಿ ಪಡೆದಂತಹ ಕ್ವಿಟ್ ಇಂಡಿಯಾ ಘೋಷಣೆಯು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಚೈತನ್ಯ ತುಂಬಿತು ಎಂದು ಅವರು ಹೇಳಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನ ಇಂದು ಪ್ರಾರಂಭವಾಗಲಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಡಾ ವಿನಾಯಕ ಕೃಷ್ಣ ಗೋಕಾಕ್ ಅವರ ಜನ್ಮದಿನವಾದ ಇಂದು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ನಾಡಿನ ಭಾಷೆಯ ಉಳಿವು ಮತ್ತು ಭವಿಷ್ಯಕ್ಕಾಗಿ ಅವರು ನೀಡಿದ ಅಪಾರ ಕೊಡುಗೆಗಳು ಸದಾ ಸ್ಮರಣೀಯ ಎಂದು ಬಣ್ಣಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಸೊರಗೊಂಡನಹಳ್ಳಿ ಗ್ರಾಮದಲ್ಲಿ ಕಳೆದ ಹಲವು ದಿನಗಳಿಂದ ಆತಂಕ ಸೃಷ್ಟಿಸಿದ್ದಂತಹ ಚಿರತೆಯನ್ನು ಕೊನೆಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿ ಸೆರೆಹಿಡಿದಿದ್ದಾರೆ. ಇರಾನ್ ಅಧ್ಯಕ್ಷ ಮಸೌದ್ ಪೆಜಕಿಶ್ಕಿಯನ್ ಅವರು ರಾಜತಾಂತ್ರಿಕತೆ ಮತ್ತು ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡುವ ಇರಾನ್ನ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ಅಮೆರಿಕದೊಂದಿಗೆ ಮಾತುಕತೆ ನಡೆಸುವ ಮತ್ತು ಯುದ್ದವನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಇರಾನ್ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಇರಾನ್ ಮೇಲಿನ ಯುದ್ದದ ಹಿನ್ನೆಲೆಯಲ್ಲಿ ಅಮೆರಿಕದ ಪ್ರಮುಖ ಶಸ್ತಾಸ್ತಗಳ ಸಂಗ್ರಹದಲ್ಲಿ ಇಳಿಕೆಯಾಗಿರುವುದರಿಂದ ಶಸ್ತಾಸ್ತಗಳ ಉತ್ಪಾದನೆ ಮತ್ತು ಪೂರೈಕೆಯನ್ನು ತ್ವರಿತಗೊಳಿಸುವಂತೆ ಅಮೆರಿಕದ ರಕ್ಷಣಾ ಕಂಪನಿಗಳಿಗೆ ಪೆಂಟಗಾನ್ ಸೂಚನೆ ನೀಡಿದೆ. ಅಸ್ಸಾಂನಲ್ಲಿ ನಡೆದಂತಹ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ಫೈನಲ್ನಲ್ಲಿ ಇಂದು ಭಾರತದ ಅಶ್ಮಿತಾ ಚಾಲಿಹಾ ಚೀನಾದ ಕ್ಯೂ ಹಾನ್ ವಿರುದ್ದ 14-21, 21-14, 21-14 ಸೆಟ್ಗಳ ಅಂತರದಲ್ಲಿ ಜಯ ದಾಖಲಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಮಯ. ಯಾಕೆ ಅಂದ್ರೆ ಇದು ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಹೆಚ್ಚು ಮಾತಾಡಿ ನಿಮ್ಮನ್ನ ಕಾಯಿಸೋದಿಲ್ಲ, ಈಗಾಗಲೇ ಹಾಡುಗಳು ಪ್ಲೇಲಿಸ್ಟ್ನಲ್ಲಿ ರೆಡಿಯಾಗಿ ಕೂತ್ಕೊಂಡಿದ್ದಾವೆ. ಯಾವೆಲ್ಲ ಗೀತೆಗಳು ಇವತ್ತು ನಿಮಗಾಗಿ ಪ್ರಸಾರ ಆಗ್ತಾ ಇದೆ ಅಂತ ಕೇಳುವಂತಹ ಕುತೂಹಲ ನಿಮ್ಗೆಲ್ರಿಗೂ ಇದೆ ಅಲ್ವಾ? ಕೇಳೇ ಬಿಡೋಣ ಮೊದಲ ಗೀತೆ.

0: ಸತ್ಯಂ ಅವರ ಸಂಗೀತ ಸಂಯೋಜನೆಯಲ್ಲಿ ಪಿ ಸುಶೀಲ ಅವರು ಉಂಡಾಡಬಹುದು, ಊಟಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ. ಸರಿ ಆಯ್ತು, ಒಂಚೂರು ಊಟ ಮಾಡ್ಕೊಂಡು ಬಂದ್ಬಿಡೋಣ. ಯಾವ ಊಟ ಅಂತೀರಿ?
1: ಅದ್ದೇನಾ ದೇನ ದೇನ ತದ್ದೇನಾ ನಾಳೆ ನಮ್ಮ ಸಿಹಿದಿನ.

0: ಸತ್ಯ ಹರಿಶ್ಚಂದ್ರ ಚಿತ್ರಕ್ಕೆ ಹುಣಸೂರು ಕೃಷ್ಣಮೂರ್ತಿ ಅವರು ಸಾಹಿತ್ಯ ರಚಿಸಿ, ಪೆಂಡ್ಯಾಲ ನಾಗೇಶ್ವರ ರಾವ್ ಅವರು ಸಂಗೀತವನ್ನು ಸಂಯೋಜಿಸಿ, ಬಿ ಗೋಪಾಲಂ ಮತ್ತು ಸಂಗಡಿಗರು ನಮಗೆ ಒಳ್ಳೆ ಶ್ರಾದ್ದದ ಊಟನ ತಿನ್ನಿಸ್ಬಿಟ್ಟಿದ್ದಾರೆ. ಹೊಟ್ಟೆ ತುಂಬ ತುಂಬ ಹೋಗಿದೆ, ಇನ್ನೇನು ಕೆಲಸ, ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳೋಣ, ಏನಂತೀರಾ?
1: ಮೌನವಿ ಆಭರಣ ಮುಗುಳ್ನಗೆ ಶಶಿಕಿರಣ.

ತೂಗುದೀಪ ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯವನ್ನು ರಚಿಸಿ ವಿಜಯ್ ಭಾಸ್ಕರ್ ಅವರು ಸಂಗೀತವನ್ನು ಸಂಯೋಜಿಸಿದರು. ಪಿ ಬಿ ಶ್ರೀನಿವಾಸ್ ಅವರು ಮೌನವೇ ಆಭರಣ ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ಈ ಮೌನವ ತಾಳೇನು ಅಂತ ಹೇಳ್ತಿದ್ದಾರೆ.

ನಾನಾಗಲೇ ತಪ್ಪಾಗಿ ಹೇಳಿದೆ, ಡಾಕ್ಟರ್ ರಾಜ್ಕುಮಾರ್ ಅವರು ಮೌನನ ತಾಳಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಆದರೆ ಎಸ್ ಜಾನಕಿ ಅವ್ರು ಹೇಳಿದ್ದು ಈ ಮೌನವ ತಾಳೇನು ಅಂತ ರಾಜ್ಕುಮಾರ್ ಅವರು ಅದಕ್ಕೆ ಹೇಳ್ತಾ ಇದ್ದಾರೆ. ಮುತ್ತಿನಂತ ಮಾತನ್ನು ಹೇಳ್ಕೊಡ್ತೀನಿ, ಅದು ಗೊತ್ತಾ ನಿಮಗೆ ಅಂತ. ಬನ್ನಿ ಮುತ್ತಿನಂತ ಮಾತನ್ನು ಕಲ್ತ್ಕೊಂಡು ಬರೋಣ.

ಅಣ್ಣವ್ರು ಹೇಳಿದ್ರು ಗೊತ್ತಾಯ್ತಲ್ವಾ, ಮುತ್ತಿನಂತಹ ಮಾತು ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂತಹ ಗೀತೆ ಬಹದ್ದೂರ್ ಗಂಡು ಚಿತ್ರಕ್ಕಾಗಿ ಚಿವುದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳಿದ್ರಿ. ಇದೇ ಡಾಕ್ಟರ್ ರಾಜ್ಕುಮಾರ್ ಅವರೇ ಹೇಳ್ತಾ ಇದ್ದಾರೆ, ಆ ಮಾತು ಚೆನ್ನಾಗಿದ್ರೆ ಅದು ಸಂಗೀತ ಕೂಡ ಆಗುತ್ತೆ. ನಾವೆಲ್ಲ ಸಂಗೀತ ಪ್ರೇಮಿಗಳು, ಹಾಡುಗಳ ಪ್ರೇಮಿಗಳು, ಹಾಗಾಗಿ ಈ ಹಾಡನ್ನು ಕೇಳದೆ ಇದ್ದರೆ ಮಾತಿಗೂ ಹಾಡಿಗೂ ಇರುವಂತಹ ನಂಟನ್ನು ಅರಿಯೋದು ಹೇಗೆ?

ಮೌನವೇ ಆಭರಣ ಅಂತ ಸುಮ್ಮನೆ ಇದ್ದವರು ಒಂದಷ್ಟು ಒಳ್ಳೆ ಮಾತನ್ನು ಕಳ್ತಿದ್ದು ಒಳ್ಳೇದೇ ಆಯಿತು. ಯಾಕಂದರೆ ನಾವು ಮಾತಾಡೋ ಮಾತೆಲ್ಲ ಸಂಗೀತ ಅಂತ ರಾಜ್ಕುಮಾರ್ ಅವ್ರು ಹೇಳಿಬಿಟ್ರು, ಸಾರ್ಥಕವಾಯಿತು ನಮ್ಮ ಜನ್ಮ.

0: ಜೊತೆಗೆ ಹತ್ತುವರೆ ಆಯಿತು.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
6: ವಿವಿಧ ಭಾರತಿ,
7: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಹೌದು, ಟ್ಯೂನ್ ಮಾಡಿ ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಬಂಗಾರದಂತಹ ಗೀತೆಗಳ ಈ ಹೊತ್ತು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ಜೊತೆಯಾಗಿದ್ದೇನೆ ಮಾನಸ. ನೀವು ಕೂಡ ನಮ್ಮ ಜೊತೆಯಾಗಿದ್ದೀರಿ ಅಂತ ನಮಗೆ ಗೊತ್ತಾಗೋದು ಹೇಗೆ? ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ, ನಿಮ್ಮ ಹೆಸರು ಹಾಗೆ ಊರಿನೊಂದಿಗೆ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9443091089. ಈ ಸಂಖ್ಯೆಗೆ ನೀವು ಯಾವಾಗ ಬೇಕಾದರೂ ನಿಮ್ಮ ಚಂದದ ಸಂದೇಶವನ್ನು ಕಳಿಸ್ಬೋದು. ನಮ್ಮ ಕಾರ್ಯಕ್ರಮ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬಹುದು.

ಇಷ್ಟೆಲ್ಲ ಆನಂದ ಸಂತೋಷ ವ್ಯಕ್ತಪಡಿಸಿದವರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜೀವನ ಚಕ್ರ ಚಿತ್ರಕ್ಕಾಗಿ ಈ ಸಂಗೀತ ಸನ್ನು ಸಂಯೋಜಿಸಿದವರು ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್ ಅವ್ರದ್ದಾಗಿತ್ತು. ಯಾಕಪ್ಪ ಇಷ್ಟೊಂದು ಆನಂದ ಅಂತ ನೀವು ಕೇಳ್ತಾ ಇದ್ರೆ, ಯಾರೋ ನಮಗೆ ಒಲವಿನ ಉಡುಗೊರೆ ಕೊಡ್ತಿದ್ದಾರಂತೆ, ಖುಷಿ ಆಗಲ್ವಾ ಹೇಳಿ.

ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಪಿ ಜಯಚಂದ್ರನ್ ಅವರು ಒಲವಿನ ಉಡುಗೊರೆ ಕೊಡ್ಲಾ ಕೊಡ್ಲಾ ಅಂತ ಕೇಳ್ತಾನೆ ಇದ್ದಾರೆ. ಇನ್ನೇನು, ನಾವೆಲ್ಲ ಕಾಯ್ತಾ ಇಲ್ವಾ? ಕೊಡಬೇಕು ತಾನೆ. ನಮ್ಮ ಹೃದಯದಲ್ಲಿ ಏನೇನೋ ಆಗ್ತಿದೆ.

ಯಾರಾದರೂ ಉಡುಗೊರೆ ಕೊಡ್ಲಾ ಕೊಡ್ಲಾ ಅಂತ ಕೇಳ್ತಾ ಇದ್ರೆ ನಮ್ಮ ಮನಸ್ಸಲ್ಲಿ ಏನೆಲ್ಲ ಆಗುತ್ತೆ ಅಂತ ಚಿ ಉದಯಶಂಕರ್ ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರಪ್ಪ. ಅದನ್ನು ಅರ್ಥ ಮಾಡ್ಕೊಂಡು ಉಪೇಂದ್ರ ಕುಮಾರ್ ಅವರು ಸರಿಯಾಗಿ ಸಂಗೀತ ಸಂಯೋಜಿಸಿದ್ದಾರೆ. ಇನ್ನು ರಾಜ್ಕುಮಾರ್ ಅವರು, ಮಂಜುಳಾ ಗುರುರಾಜ್ ಅವರು ನಮ್ಮ ಬದಲಾಗಿ ಅವ್ರು ಹಾಡ್ಬಿಟ್ಟಿದ್ದಾರೆ. ದೇವತಾ ಮನುಷ್ಯ ಚಿತ್ರದ ಗೀತೆ ಇದಾಗಿತ್ತು. ಏನಿದೆ ಆ ಉಡುಗೊರೆಯಲ್ಲಿ? ಉಡುಗೊರೆ ಸಿಕ್ಕಿದ್ದಂತೂ ಆಗಿದೆ. ಏನಿದೆ? ಏನಿದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ, ನೀವೇ ಕಂಡುಹಿಡಿಬೇಕು.

ಈ ಉಡುಗೆರೆಯಲ್ಲಿ ಏನುಂಟು ನೀನೇ ಹೇಳಮ್ಮ, ನೀವೇ ಹೇಳ್ರಪ್ಪ ಅಂತ ನಾನು ಹೇಳಿದ್ದೆ. ಸಂಯುಕ್ತ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ಚಿವುದಯಶಂಕರ್ ಅವರ ರಚನೆ, ಸಂಗೀತಂ ಶ್ರೀನಿವಾಸರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಏನಿದೆ ಈ ಉಡುಗೊರೆಯಲ್ಲಿ

ಅಂಜದ ಗಂಡು ಚಿತ್ರದ ಗೀತೆಯನ್ನ ಕೇಳ್ತಿದ್ದೀರಿ. ಎಸ್ ಪಿ ಬಿ ಹಾಗೂ ಬಿ ಆರ್ ಛಾಯಾ ಅವರು ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಗೀತೆಗಿದೆ.

ಉಡುಗೊರೆಯಲ್ಲಿ ಏನಿತ್ತು ಗೊತ್ತಾ? ಒಂದು ದೊಡ್ಡ ಜೇನುತುಪ್ಪದ ಬಾಟಲ್ ಇತ್ತು. ಅರೆ, ಜೇನಿರಲಿಲ್ಲ. ಜೇನಿನಂತಹ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳೋ ಅಂಥ ಒಂದು ಚೀಟಿ ಇತ್ತು. ಅದಕ್ಕೆ ಹೇಳೋದು, ಜಾಸ್ತಿ ಆಸೆ ಎಲ್ಲ ಇಟ್ಕೋಬಾರ್ದು, ಆವಾಗಲೇ ನಿರಾಸೆ ಆಗೋದು.

ಯುಗ ಪುರುಷ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇದೆ. ನಿಮಗೆಲ್ಲ ನಿರಾಸೆ ಆಗಿರಬೇಕು, ನನಗೇನೋ ತುಂಬಾ ಖುಷಿನೇ ಆಯಿತು. ಜಿನ್ನಂತಹ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅನ್ನುವಂಥ ನಿಮ್ಮ ಸಂದೇಶ ಬಂದಿದೆ. ಹೀಗಾಗಿ ತುಂಬಾ ಖುಷಿಯಾಗಿದೆ. ತುಂಬ ಆಸೆ ಪಡೋದು ಬೇಡ, ಆದರೆ ಬದುಕಿನಲ್ಲಿ ಭರವಸೆಗಳ ಜೊತೆಗೆ ನಾವು ಸಾಗ್ತಾ ಇರೋಣ ಅಂತ ಹೇಳ್ತಾ, ಇದಾಗಿತ್ತು ಇಂದಿನ ಹಳೆಯ ಸುಮಧುರ ಗೀತೆಗಳ ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮ. ಬೆಳಗ್ಗಿನಿಂದ ಇಲ್ಲಿವರೆಗೂ ಜೊತೆಯಾದದ್ದು ಮಾನಸ. ಈಗಾಗಲೇ ನಮ್ಮ ಸುಬ್ರಹ್ಮಣ್ಯ ಅವರು ಬಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ಟು ಎದ್ದೇಳಿ ನನಗೆ ಜಾಗ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಬಿಡ್ತೀನಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾಕೋರಿ ರೈಲು ಕಾರ್ಯಾಚರಣೆಯ ಅಮರ ಕ್ರಾಂತಿಕಾರಿಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಾಕೋರಿ ರೈಲು ಕಾರ್ಯಾಚರಣೆಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಮರೆಯಲಾಗದ ಅಧ್ಯಾಯವಾಗಿದ್ದು ಬ್ರಿಟಿಷರ ಅನ್ಯಾಯ ಮತ್ತು ದಬ್ಬಾಳಿಕೆಯ ವಿರುದ್ದ ಸಶಸ್ತ್ರ ಕ್ರಾಂತಿಗೆ ಹೊಸ ವೇಗ ನೀಡಿತು ಎಂದು ಬಣ್ಣಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯವೃಂದ ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತಗೋಷ್ಠಿಯ ಆಯೋಜನೆ ಮಾಡಿದೆ. ಸ್ವಾತಂತ್ರ್ಯದ ಸ್ಫೂರ್ತಿ ಮತ್ತು ಭಾರತೀಯ ರಕ್ಷಣಾ ಪಡೆಯ ಮೇರು ಪರಂಪರೆಯನ್ನು ಅಮರ ಸಂಗೀತ, ದೇಶಭಕ್ತಿ, ಸಾಂಪ್ರದಾಯಿಕ ಮತ್ತು ಐತಿಹಾಸಿಕ ರಾಷ್ಟೀಯ ಸ್ವರ ಮೇಳದೊಂದಿಗೆ ಸಾದರಪಡಿಸಲಾಗುತ್ತದೆ. ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವ ದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಮತ್ತು ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಈ ಬೃಹತ್ ಯೋಜನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚಿತ್ರಣವನ್ನೇ ಬದಲಿಸಲಿದೆ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರು ನಗರ ಸಂಚಾರ ವ್ಯವಸ್ಥೆಯನ್ನು ಮತ್ತಷ್ಟು ಸಮಗ್ರ, ಪರಿಣಾಮಕಾರಿ, ಸುಸ್ಥಿರ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸುವ ಉದ್ದೇಶದಿಂದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ನಗರ ಸಂಚಾರ ಮಿಷನ್ ರಚಿಸಲಾಗಿದೆ. ರಾಜ್ಯ ಸರ್ಕಾರದ ವಿಷನ್ ಸಮಿತಿಯ ಅಧ್ಯಕ್ಷರಾಗಿ ಉಡುಪಿಯ ಡಾ ರಾಮಪ್ರಸಾದ್ ಕೂಡ್ಲು ನೇಮಕಗೊಂಡಿದ್ದಾರೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇಂದು ರಾಂಚಿಯಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ. ಕರ್ನಾಟಕ, ಜಮ್ಮು ಕಾಶ್ಮೀರ, ಆಂಧ್ರಪ್ರದೇಶ, ಕೇರಳ, ಮಾಹೆ, ತಮಿಳುನಾಡು, ಪುದುಚೇರಿ, ಕಾರೈಕಲ್, ಲಕ್ಷದ್ವೀಪ ಮತ್ತು ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM. ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

11:04 ಭಾನುವಾರದ ಮಧ್ಯಾಹ್ನದ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ನಿಮ್ಮೊಂದಿಗೆ, ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಈ ದಿನದ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.

ನಮ್ಮೋರ ಮಂದಾರಹೂವೆ ಚಿತ್ರದ ಗೀತೆ ಪ್ರಸಾರವಾಯಿತು. ಮಂಜುಳಗರ ರಾಜ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಇಳಯರಾಜ್ ಅವರ ಸಂಗೀತವಿತ್ತು.

ಸ್ನೇಹಿತರೆ, ಇಂದಿನ ಭಾನುವಾರದ ಮಧ್ಯಾಹ್ನದ ಪ್ರಸಾರ ಕಾರ್ಯಕ್ರಮದಲ್ಲಿ 12:05 ಕರಗೊಂದು ಹಾಡು ಕಾರ್ಯಕ್ರಮ, ವಿಶೇಷವಾಗಿ ಮಕ್ಕಳಿಗೋಸ್ಕರವಾಗಿಯೇ ಇರತಕ್ಕಂತಹ ಕಾರ್ಯಕ್ರಮ. ಮಕ್ಕಳು ಕರೆ ಮಾಡಬೇಕಾದ ಸಂಖ್ಯೆ 0802237799, 0802237699. ಸಂಖ್ಯೆ ಮತ್ತೊಮ್ಮೆ 0802237799. ಮತ್ತೊಂದು ಸಂಖ್ಯೆ 0802237699. ಈ ಸಂಖ್ಯೆಗೆ ಮಕ್ಕಳು ಕರೆ ಮಾಡಿ ಮಾತಾಡ್ಬೋದು, ಅವರ ಇಷ್ಟದ ಗೀತೆಯನ್ನು ಕೇಳ್ಬೋದು, ಖುಷಿಯಾಗಿರ್ಬೋದು. ಭಾನುವಾರದ ಈ ಮಧ್ಯಾಹ್ನದ ಕರೆಗೊಂದು ಹಾಡು ಕಾರ್ಯಕ್ರಮ ವಿಶೇಷವಾಗಿ ಮಕ್ಕಳಿಗೋಸ್ಕರ. ಹೊಸ ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ರಾಬರ್ಟ್ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಶ್ರೇಯಾ ಘೋಷಾಲ್ ಧ್ವನಿಯಾಗಿದ್ದಾರೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಪ್ರೇಮಂ ಪೂಜ್ಯಮಿ ಚಿತ್ರಗೀತೆ ಪ್ರಸಾರವಾಯಿತು. ಹರಿಹರ ಮತ್ತು ಸಂಗಡಿಗರ ಧ್ವನಿಯಲ್ಲಿ ರಾಘವೇಂದ್ರ ಬಿ ಎಸ್ ಅವರ ಸಂಗೀತ ಹಾಗೂ ಸಾಹಿತ್ಯ ಈ ಗೀತೆಗಿತ್ತು. ಹೊಸ ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಪ್ರಸಾರವಾಗುತ್ತೆ ಯಾರೇ ನೀ ದೇವತೆ ಚಿತ್ರದ ಹಾಡು. ರಾಜೇಶ್ ಮತ್ತು ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿದೆ. ಸಂತೋಷ್ ನಾಯಕ್ ಅವರ ಸಾಹಿತ್ಯಕ್ಕೆ ವೆಂಕಟನಾರಾಯಣ್ ಅವರ ಸಂಗೀತವಿದೆ.

0: ಪುಷ್ಪ ಎರಡು ಚಿತ್ರಗೀತೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ, ವರದರಾಜ್ ಚಿಕ್ಕಬಳ್ಳಾಪುರ ಹಾಗೂ ಸಿಜು ತರವೂರವರ ಸಾಹಿತ್ಯಕ್ಕೆ ದೇವಿ ಶ್ರೀಪ್ರಸಾದ್ ಅವರ ಸಂಗೀತವಿದೆ.
1: ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ.

ಹೊಸ ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಗಿಸುವ ಸಮಯ ಬಂತು. ಭಾನುವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಾವಿದ್ದೇವೆ. 11:30 ಹೊಸ ಹಾಡಿನ ಪ್ರಸಾರವಾಗುತ್ತೆ. ವರಲಕ್ಷ್ಮಿ ಮೋಹನ್ ಹೆಸರಘಟದಿಂದ ಹೇಳ್ತಾರೆ, ಹಳೆ ಹಾಡುಗಳು ಯಾವುದೂ ಇಲ್ಲೋ ಅಂತೇಳಿ. 10:00 to 11:00 ಹಳೆ ಹಾಡನ್ನು ಕೇಳಿದ್ರಲ್ವಾ, ಇವಾಗ ಹೊಸ ಹಾಡನ್ನು ಕೇಳುವ ಸಮಯ. 11:30:36 ಕಲಾಭಾರತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾರುಳಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ ಭಾನುವಾರ ಮಧ್ಯಾಹ್ನ ಎಲ್ಲ ಸಂತೃಪ್ತಿಯಾಗಿದೆ ಅಂಥೇಳಿ ಅನ್ಕೋತೀನಿ. ಕಾಫಿ ತಿಂಡಿ ಎಲ್ಲ ಆಗಿ ನೆಮ್ಮದಿಯಾಗಿ ಏನೋ ಒಂದು ಗಂಟೆ ಟೈಮ್ ಪಾಸ್ ಮಾಡೋಣ ಅಂದ್ಕೊಂಡು ಕೂತ್ಕೊಂಡಿದ್ದೀರಿ. ಒಂದಿಷ್ಟು ಗೀತೆಗಳನ್ನು ಹಾಗೇ ಹೊರಗಡೆ, ವಾತಾವರಣ ಕೂಡ ಹಾಗೇ ಇದೆ. ಹೊರಗಡೆ ಹೋಗ್ಬೇಕೇನಪ್ಪ ಅಂಥೇಳಿ ಅನಿಸುತ್ತೆ. ಆ ಥರ ಇದೆ ವಾತಾವರಣ. ಇರಲಿ, ಹೊರಗಡೆ ಎಲ್ಲೂ ಹೋಗೋಕ್ಕೂ ಏನು ಹೋಗಬೇಡಿ. ಒಳ್ಳೊಳ್ಳೆ ಹಾಡುಗಳು ಪ್ರಸಾರವಾಗುತ್ತೆ, ಹಾಡುಗಳನ್ನು ಕೇಳಿಕೊಂಡು ಎಂಜಾಯ್ ಮಾಡ್ತಾ ಇರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM ನೀವಿದ್ದೀರಿ, ನಾನು ಇದ್ದೀನಿ. ಕಲಾಭಾರತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ ಸಮಾಧಾನ,
5: ಆ ಪಾತ್ರನೇ ನಮ್ಗೆ ಹೇಳುತ್ತದು. ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು ಭಾವ ಜಗತ್ತಿನ ಭೋರ್ಗರತ.
6: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
6: ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ
1: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.
7: ಕಲಾಭಾರತಿ, ಇವತ್ತಿನ ಕಲಾಭಾರತಿ ಯಾರಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಒಂದು ಗೀತೆ ಪ್ರಸಾರ ಮಾಡ್ತೀನಿ, ಏನೋ ನಿಮಗೆ ಅನ್ನಿಸ್ಬೋದು ಇವತ್ತಿನ ಕಲಾಭಾರತಿಯ ತಾರೆ ಯಾರಿರ್ಬೋದು ಅಂತ ಹೇಳಿ. ಒಂದು ಗೀತೆಯನ್ನು ಕೇಳಿ.

ಗೊತ್ತಾಯ್ತಾ ಯಾರು ಅಂಥೇಳಿ? ಗೊತ್ತಾಗಿರಬೇಕು, ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ. ಹೇಗೆ ಅಂತ ಹೇಳಿದ್ರೆ, 10 ಸಂದೇಶ ಬಂದರೆ ಅದರಲ್ಲಿ 6 ಸಂದೇಶ ಕರೆಕ್ಟ್ ಆಗಿದೆ, 4 ತಪ್ಪಾಗಿದೆ. ಮಂಡಿಕಲ್ ಕೃಪಾ ಉಮೇಶ್ ಸಂದೇಶವನ್ನು ಕಳಿಸಿ ಸರಿಯಾಗಿ ಹೇಳಿದ್ರು. ಜಗನ್ಪಿಗ ಹಂಸವೇಣಿ ಕೂಡ ಸಂದೇಶವನ್ನು ಕಳಿಸಿ ಸರಿಯಾಗಿ ಹೇಳಿದ್ರು. ಇವತ್ತಿನ ಕಲಾಭಾರತಿಯ ತಾರೆ ಆಶಿಕಾ ರಂಗನಾಥ್. ಕನ್ನಡದಲ್ಲಿ ಕ್ರೇಜಿ ಬಾಯ್ ಚಿತ್ರದ ಮೂಲಕ ಸಿನಿರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಆಶಿಕಾ ರಂಗನಾಥ್ ಇವತ್ತಿನ ಕಲಾಭಾರತಿಯ ತಾರೆಯಾಗಿದ್ದಾರೆ. ಅಪಟ ಕನ್ನಡದ ನಟಿ ಆಶಿಕಾ ರಂಗನಾಥ್ ಸೌಂದರ್ಯಕ್ಕೆ ಮಾರು ಹೋದವರೇ ಇಲ್ಲ. ಮಾತುಗಳಲ್ಲೂ ಕೂಡ ಒಂದು ಆತ್ಮೀಯತೆ ಇರುತ್ತೆ. ನೃತ್ಯ ಅಂತ ಬಂದರೆ ನೋಡಿದವರ ಹೃದಯದಲ್ಲಿ ಒಂಥರ ಫೀಲಿಂಗ್ ಬರುತ್ತೆ. ಒಂಚೂರು ವೈಬ್ರೇಷನ್ ಇರೋ ಡ್ಯಾನ್ಸ್ ಮಾಡಿದ್ರೆ ಅಲ್ಲಿ ಪಟಾಕಿ ಪೋರಿಯೋ ಅನ್ನೋ ಒಂದು ಭಾವನೆ ಮೂಡುತ್ತೆ. ಆಶಿಕಾ ರಂಗನಾಥ್ ಇರೋದೇ ಹಾಗೆ ನೋಡಿ. ಮುಗುಳ್ನಗೆ ಸಿನಿಮಾದಲ್ಲಿ 3-4 ಹೀರೋಯಿನ್ ಇದ್ದಾರೆ, ಆದರೆ ಆಶಿಕಾ ರಂಗನಾಥ್ ಸಿನಿಮಾದ ಆರಂಭದಲ್ಲಿಯೇ ಬಂದು ಒಂದು ಹೊಸ ಹೊಳಪನ್ನು ಚೆಲ್ತಾರೆ. ಮುಗುಳ್ನಗೆ ಅನ್ನೋ ಟೈಟಲ್ಗೆ ತಮ್ಮ ಸುಂದರ ನಗುವಿನೊಂದಿಗೆ ವಿಶೇಷವಾಗಿ ಅರ್ಥ ಕೊಟ್ಟಿದ್ದವರು ಆಶಿಕಾ ರಂಗನಾಥ್. ಆಶಿಕಾ ರಂಗನಾಥ್ ಸಿನಿಮಾ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯಾಗಿ ನಮಗೆ ಕಾಣಿಸ್ತಾರೆ. ಕನ್ನಡದ ಸಿನಿ ರಂಗದಲ್ಲಿ ಒಂದು ಅದ್ಭುತವಾದ ಪ್ರತಿಭಾನ್ವಿತ ತಾರೆಯಾಗಿ ನಮಗೆ ಕಾಣಿಸ್ತಾರೆ. ಕ್ರೇಜಿ ಬಾಯ್ ಚಿತ್ರದ ಡೈರೆಕ್ಟರ್ ಮಹೇಶ್ ಬಾಬು, ಚಿಕ್ಕ ವಯಸ್ಸಿನಲ್ಲೇ ಡೈರೆಕ್ಟರ್ ಮಹೇಶ್ ಬಾಬುಗೆ ಆಶಿಕಾ ಹೇಳಿದ್ರಂತೆ, ನಾನು ಹೀರೋಯಿನ್ನೇ ಆಗಬೇಕು ಅಂಥೇಳಿ. ಹಾಗಾಗಿ ಕ್ರೇಜಿ ಬಾಯ್ ಚಿತ್ರದಲ್ಲಿ ಹೀರೋಯಿನ್ ಆಗಿ ಅವರು ಪಾದಾರ್ಪಣೆಯನ್ನು ಮಾಡಿದರು.

ಹತ್ತು ಹಲವು ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ತುಂಬ ಅತ್ಯದ್ಭುತವಾದ ಪ್ರತಿಭಾನ್ವಿತ ತಮ್ಮ ಕಲೆಯ ಅನಾವರಣವನ್ನು ಮಾಡಿರ್ತಕ್ಕಂಥ ಆಶಿಕಾ ರಂಗನಾಥ್ ಕನ್ನಡದ ಒಬ್ಬ ಪ್ರತಿಭಾನ್ವಿತ ಉದಯೋನ್ಮುಖ ನಟಿ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕಲಾಭಾರತಿಯ ತಾರೆ, ಇವತ್ತಿನ ಕಲಾಭಾರತಿಯ ತಾರೆ ಆಶಿಕಾ ರಂಗನಾಥ್. ಆಶಿಕಾ ರಂಗನಾಥ್ ಒಬ್ಬ ಜನಪ್ರಿಯ ಕನ್ನಡದ ನಟಿ, ಭಾರತೀಯ ನಟಿ ಅಂತ ಹೇಳಿದ್ರು ತಪ್ಪಾಗಲಾರದು. August 5, 1996 ಇವರ ಜನನ. ಮುಖ್ಯವಾಗಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂತಹ ಆಶಿಕಾ ರಂಗನಾಥ್ ಅವ್ರನ್ನ ಹೆಚ್ಚಾಗಿ ಕರ್ನಾಟಕದ ಕ್ರಶ್ ಅಂತ ಕೂಡ ಕರೀತಾರೆ. ಆಶಿಕಾ ರಂಗನಾಥ್ ಅಭಿನಯದ ರ್ಯಾಂಬೋ 2 ಸಿನಿಮಾದಲ್ಲಿ ಹಾಸ್ಯನಾಯಕ ನಟ ಶರಣ್ ಎದುರು ನಟಿಸ್ತಾರೆ. ಆ ಸಿನಿಮಾದ ಚುಟು ಚುಟು ಹಾಡಿನಲ್ಲಿ ಸಖತ್ ಡ್ಯಾನ್ಸ್ ಕೂಡ ಮಾಡ್ತಾರೆ. ಆ ಮೂಲಕ ಸಿಕ್ಕಾಪಟ್ಟೆ ವೈರಲ್ ಕೂಡ ಹಾಕ್ತಾರೆ ಆಶಿಕಾ ರಂಗನಾಥ್. ಈ ಸಿನಿಮಾದಿಂದ ಅವರು ಸಾಕಷ್ಟು ಅಭಿಮಾನಿಗಳನ್ನು ಗೆಲ್ತಾರೆ. ಆಶಿಕಾ ರಂಗನಾಥ್ ಸಿನಿಮಾದಲ್ಲಿ ಕೋಟಿಗೊಬ್ಬ 3 ಚಿತ್ರ ಕೂಡ ತುಂಬ ಹೆಸರನ್ನು ತಂದುಕೊಟ್ಟಿತ್ತು. ಕಿಚ್ಚ ಸುದೀಪ ಅಭಿನಯದ ಈ ಚಿತ್ರದಲ್ಲಿ ಪಟಾಕಿ ಪೋರಿಯೋ ಹಾಡಿತ್ತು. ಇದರಲ್ಲೂ ಕೂಡ ಆಶಿಕಾ ರಂಗನಾಥ್ ಇದ್ದರು, ಒಳ್ಳೆ ಸ್ಕೋರ್ ಮಾಡಿದ್ರು. ಈ ಗೀತೆನಲ್ಲೂ ಕೂಡ ಆಶಿಕಾ ರಂಗನಾಥ್ ಒಬ್ಬ ಒಳ್ಳೆ ಡ್ಯಾನ್ಸರ್ ಕೂಡ ಆಗಿದ್ದಾರೆ, ಜೊತೆಗೆ ಒಬ್ಬ ಒಳ್ಳೆ ಪ್ರತಿಭಾನ್ವಿತ ಉದಯೋನ್ಮುಖ ನಟಿ ಕೂಡ. ಕನ್ನಡ, ತೆಲುಗು, ತಮಿಳು ಚಿತ್ರರಂಗದಲ್ಲಿ ಸಕ್ರಿಯವಾಗಿರ್ತಕ್ಕಂತಹ ಆಶಿಕಾ ರಂಗನಾಥ್ ಬಹುಭಾಷಾ ನಟಿಯಾಗಿ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸ್ತಾ ಇದ್ದಾರೆ. ವಿವಿಧ ಭಾಷೆಗಳಲ್ಲಿ ಕೆಲಸದ ಅನುಭವಗಳು ತಮ್ಮನ್ನು ಅವರನ್ನ ಏನು ಅಂತ ಹೇಳಿದ್ರೆ ಒಂದು ಶಿಸ್ತುಬದ್ಧ ವೃತ್ತಿಪರ ನಟಿಯನ್ನಾಗಿ ಮಾಡ್ತಾ ಇದೆ ಅಂಥೇಳಿ ಅವರು ಹೇಳ್ಕೊತಾರೆ. ಕೇವಲ ಕನ್ನಡ ಒಂದೇ ಭಾಷೆ ಅಲ್ಲ, ಅನೇಕ ಭಾಷೆಗಳಲ್ಲಿ ಕೂಡ ಕಲಿತಾಗ ನಮಗೆ ಆ ಭಾಷೆಗಳ ಆಯಾ ಜನಗಳೊಂದಿಗೆ ಹೊಂದಿಕೊಂಡಾಗ ನಮ್ಮನ್ನು ಪರಿಪೂರ್ಣ ನಟರನ್ನಾಗಿ ಅಥವಾ ನಟಿಯನ್ನಾಗಿ ಮಾಡ್ತಕ್ಕಂತಹ ತಾಕತ್ತು ನಾವು ವಿವಿಧ ಭಾಷೆಗಳ ಜನರೊಂದಿಗೆ ಬೆರೆತಾಗ ಆಗುತ್ತೆ ಅಂತ ಕೂಡ ಅವರು ಹೇಳ್ಕೊತಾರೆ. ಹಾಗೆ ಸಹ ಕಲಾವಿದರೊಂದಿಗಿನ ಚರ್ಚೆಗಳು, ಅವರಿಂದಿನ ವಿಚಾರ ವಿನಿಮಯಗಳು ಕೂಡ ಅವರ ನಟನಾ ಕೌಶಲ್ಯವನ್ನು ಹೆಚ್ಚಿದೆ ಅಂತ ಕೂಡ ಅವರು ಹೇಳ್ಕೊತಾರೆ. ಹಾಗಾಗಿ ಮುಖ್ಯವಾಗಿ ಕನ್ನಡ ಒಂದೇ ಅಲ್ಲ, ಎಲ್ಲ ಭಾಷೆಗಳ ಅಭಿನಯ, ಎಲ್ಲ ಭಾಷೆಗಳ ಚಿತ್ರಗಳಲ್ಲಿ ಅವರ ಅಭಿನಯ ಅವರಿಗೆ ತುಂಬ ತೃಪ್ತಿಯನ್ನು ಕೊಟ್ಟಿದೆ ಅಂತ ಕೂಡ ಅವರು ಹೇಳ್ತಾರೆ. ರ್ಯಾಂಬೋ 2 ಚಿತ್ರದ ಅವರ ಒಂದು ಗೀತೆಯನ್ನು ಕೇಳೋಣ, ಚುಟು ಚುಟು ಹಾಡು.

ಕನ್ನಡಕ್ಕೊಬ್ಬ ಉದಯೋನ್ಮುಖ ಪ್ರತಿಭಾನ್ವಿತ ನಟಿ ಸಿಕ್ಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರೇ ಹೇಳೋ ಹಾಗೆ ಕನ್ನಡ ಅವರ ಮಾತೃಭಾಷೆ ಆಗಿರೋದ್ರಿಂದ ಅಲ್ಲಿ ಕೆಲಸ ಮಾಡೋದು ಕೂಡ ತುಂಬ ನನಗೆ ಇಷ್ಟ ಆಗುತ್ತೆ. 6 ಭಾಷೆಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೂ ಕೂಡ ಕನ್ನಡ ನನ್ನ ಮಾತೃಭಾಷೆ ಆಗಿರೋದ್ರಿಂದ ಅಲ್ಲಿ ಕೆಲಸ ಮಾಡೋದು ನನಗೆ ತುಂಬ ಸುಲಭ ಅನಿಸುತ್ತೆ, ಆರಾಮದಾಯಕವಾಗುತ್ತೆ. ಮತ್ತು ತೆಲುಗು ಮತ್ತು ತಮಿಳು ಚಿತ್ರರಂಗವನ್ನು ನೋಡಿದಾಗ ಅಲ್ಲಿನ ವಾತಾವರಣ, ಕೆಲಸದ ಶೈಲಿ, ಭಾಷೆ ಎಲ್ಲ ಕೂಡ ಹೊಸದಾಗಿರುತ್ತೆ. ಆರಂಭದಲ್ಲಿ ಎಲ್ಲೋ ಒಂದು ಕಡೆ ಎಳುತ್ತಿದ್ದೇನಾ ಅಂಥೇಳಿ ಅನಿಸಿದ್ರು ಕೂಡ ಆ ಒಂದು ವೃತ್ತಿ ಜೀವನಕ್ಕೆ ಬಹಳಷ್ಟು ತಯಾರಿಯನ್ನು ಮತ್ತು ಅನುಭವವನ್ನು ನೀಡಿದಂತಹ ಚಿತ್ರರಂಗ ಅಂತ ಹೇಳಿದ್ರೆ ಅದು ತಮಿಳು ಮತ್ತು ತೆಲುಗು ಚಿತ್ರರಂಗ. ವಿವಿಧ ಭಾಷೆಗಳ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆಗ್ತಕ್ಕಂತಹ ಸವಾಲುಗಳನ್ನು ಯಶಸ್ವಿಯಾಗಿ ಸ್ವೀಕರಿಸಿದಂಥ ಆಶಿಕಾ ರಂಗನಾಥ್ ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ಸೊಗಡು ಮತ್ತು ಆ ಒಂದು ಉಚ್ಚಾರಣೆಯ ಶೈಲಿ ಇರುತ್ತೆ. ಪಾತ್ರಕ್ಕೆ ತಕ್ಕಂತೆ ಆ ಸಂಭಾಷಣೆಗಳನ್ನು ಅರ್ಥ ಮಾಡಿಕೊಂಡು ಸಂಭಾಷಣೆಗಳಿಗೆ ಭಾವನೆಗಳನ್ನು ಮಿಶ್ರಣವನ್ನು ಮಾಡಿ ಅದನ್ನು ವ್ಯಕ್ತಪಡಿಸೋದು ತುಂಬ ಸಾಹಸದ ಕೆಲಸನೇ ಸರಿ, ಇದೊಂಥರ ಚಾಲೆಂಜಿಂಗ್ ಕೆಲಸವಾಗಿರುತ್ತೆ. ಇದಕ್ಕಾಗಿ ನಾನು ಸಂಪೂರ್ಣ ತಯಾರಿ ಮಾಡಿಕೊಂಡೇ ನಾನು ಕಾಲಿಡ್ತೀನಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನಟನ ಸಾಮರ್ಥ್ಯಕ್ಕೆ, ನಟನ ರಂಗಕ್ಕೆ ತನ್ನದೇ ಆದ ಒಂದು ಶಕ್ತಿಯನ್ನು ಧಾರೆ ಏರಿಬೇಕು. ಆ ಭಾವನೆಯ, ಆ ಭಾಷೆಯ ಸೊಗಡಿಗೆ ಭಾವನೆಯನ್ನು ಸೇರಿಸಿ ಅದನ್ನು ವ್ಯಕ್ತಪಡಿಸಿದಾಗ ಆ ಒಂದು ಅವರ ಸಂಭಾಷಣೆಗೆ ಅರ್ಥ ಬರುತ್ತೆ ಅಂಥೇಳಿ ಆಶಿಕಾ ರಂಗನಾಥ್ ಹೇಳ್ತಾರೆ. ಹಾಗಾಗಿ ಈ ಎಲ್ಲ ಭಾಷೆಗಳ ಜೊತೆ ನಾನು ಕೆಲಸ ಮಾಡ್ತಕ್ಕಂಥದ್ದು ನನಗೆ ನಟನೆಯಲ್ಲಿ ಅತ್ಯಂತ ಶಿಸ್ತಿನಿಂದ ಇರೋ ಹಾಗೆ ಮಾಡ್ತಕ್ಕಂಥದ್ದು. ಕನ್ನಡದಲ್ಲಿ ಕ್ರೇಜಿ ಬಾಯ್ ಚಿತ್ರದ ಮೂಲಕ ಸಿನಿರಂಗಕ್ಕೆ ಇವರ ಪಾದಾರ್ಪಣೆ ಮಾಡ್ತಾರೆ ಆಶಿಕಾ ರಂಗನಾಥ್ ಅವರು. ರ್ಯಾಂಬೋಟು, ಮುಗುಳ್ನಗೆ, ಕರುಡ, ಕೋಟಿಗೊಬ್ಬ ಮುಂತಾದ ಯಶಸ್ವಿ ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ ಆಶಿಕಾ ರಂಗನಾಥ್. ಅವರ ಸಿನಿ ಪಯಣ ಇನ್ನೂ ಯಶಸ್ವಿಯಾಗಿ ಮುಂದುವರಿಲಿ ಅಂತ ಹೇಳ್ತಾ

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبانی ہند پروگرام تو خبری تھی نیوز آن اے آر ایپ پہ دستیاب
3: آکاشوانی انیت تمل نکلچوں نیوز آن اے آر ایپل کھڑکوں

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದಿನಿಂದ ದೇಶಾದ್ಯಂತ ಹರ್ ಘರ್ ತಿರಂಗಾ ಅಭಿಯಾನ ಆರಂಭಗೊಂಡಿದೆ. ದೇಶದ ರಾಷ್ಟ್ರೀಯ ಗೀತೆಗೆ 150 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಈ ಬಾರಿಯ ಹರ್ ಘರ್ ತಿರಂಗಾ ಅಭಿಯಾನ ವಂದೇ ಮಾತರಂಗೆ ಸಮರ್ಪಿತವಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಹರ್ ಘರ್ ತಿರಂಗಾ ಅಭಿಯಾನವನ್ನು ಎಲ್ಲರೂ ಅಭಿಮಾನ ಹಾಗೂ ಉತ್ಸಾಹದೊಂದಿಗೆ ಆಚರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ವಿನಂತಿಸಿಕೊಂಡಿದ್ದಾರೆ.

0: कुछ ही सप्ताह बाद हम अपनी स्वतंत्रता का महापर्व भी मनाएंगे। 15 अगस्त हर भारतीय के लिए गर्व का दिन है। साथियों, पिछले कुछ वर्षों में हर घर तिरंगा अभियान ने पूरे देश को एक अद्भुत भावना से जोड़ा है। हर घर हर गली में तिरंगे का उत्सव दिखाई देता है। इस वर्ष भी हमें हर घर तिरंगा अभियान को पूरे उत्साह के साथ आगे बढ़ाना है, अपने घर पर पूरे सम्मान के साथ तिरंगा फहराना है। साथियों, हर वर्ष 15 अगस्त से पहले आप मुझे बहुत से विचार और सुझाव भेजते हैं। इस वर्ष भी आप अपने विचार MyGov पर जरूर साझा कीजिए। मुझे आपके सुझावों का इंतजार है।
1: ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ವ್ಯಕ್ತವಾಗುತ್ತಿರುವ ಅಭಿಪ್ರಾಯಗಳನ್ನು ಪರಿಶೀಲಿಸಿ ವರದಿ ನೀಡಲು ನ್ಯಾಯಮೂರ್ತಿ ಗುಹನಾಥನ್ ನರೇಂದ್ರ ನೇತೃತ್ವದ ಸಮಿತಿ ರಚಿಸಿ ಆದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಮಿತಿ 30 ದಿನಗಳಲ್ಲಿ ವರದಿ ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿಗಳು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ವೀರಶೈವ ಮಠಮಾನ್ಯಗಳು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಜಾತ್ಯತೀತವಾಗಿ ಸಮಾಜದ ವಿವಿಧ ವರ್ಗಗಳ ಮಕ್ಕಳ ಭವಿಷ್ಯ ಬೆಳಗಿವೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಶ್ಲಾಘಿಸಿದ್ದಾರೆ. ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘದ ಪ್ರಥಮ ಶಾಲೆ ಹೀರದ ಸುಗಮ ಶಾಲೆಯ ಶತಮಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ತುಮಕೂರಿನ ಶ್ರೀ ಸಿದ್ದಗಂಗಾ ಮಠ, ಕೊಪ್ಪಳದ ಶ್ರೀ ಗವಿ ಸಿದ್ದೇಶ್ವರ ಮಠ ಸರ್ವ ಸಮುದಾಯಗಳಿಗೆ ತ್ರಿವಿಧ ದಾಸೋಹದ ಮೂಲಕ ನಾಡವರ ಬದುಕನ್ನು ಬಂಗಾರವಾಗಿಸಿವೆ ಎಂದರು. ಸಚಿವ ಬಿ ನಾಗೇಂದ್ರ, ವಿಧಾನ ಪರಿಷತ್ ಶಾಸಕ ಶಶಿಲ್ ನಮೋಶಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ ಎಂದು ಭಾರತೀಯ ಪಾವತಿ ಮಂಡಳಿ ತಿಳಿಸಿದೆ. ಕೋಲಾರ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ 17ನೇ ತಾರೀಖು ಸಂಜೆ 4 ಗಂಟೆಗೆ ಅಂಚೆ ಅದಾಲತ್ ನಡೆಯಲಿದೆ. ಇಂದು ವಿಶ್ವ ಆದಿವಾಸಿಗಳ ದಿನ. ಭಾರತದ ಆದಿವಾಸಿ ಬುಡಕಟ್ಟು ಸಮುದಾಯಸ್ಥರ ಶ್ರೀಮಂತ ಸಂಸ್ಕೃತಿ ಪರಂಪರೆ ಪ್ರಕೃತಿಯೊಂದಿಗಿನ ಅವರ ನಂಟು ದೇಶದ ಹೆಮ್ಮೆ ಎಂದಿರುವ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಸ್ ಡಿ ಕುಮಾರಸ್ವಾಮಿ ತಮ್ಮ ಎಕ್ಸ್ ಖಾತೆ ಮೂಲಕ ಶುಭ ಕೋರಿದ್ದಾರೆ. ಇಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಸಾಹಿತಿ ಡಾ ವಿನಾಯಕ ಕೃಷ್ಣ ಗೋಖಾಕ್ ಅವರ ಜನ್ಮದಿನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಕ್ರು ಗೋಖಾಕ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಸ್ ಬಸವಂತಪ್ಪ ಅವರನ್ನು ದಾವಣಗೆರೆ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಅಭಿನಂದಿಸಿದರು. ರಂಗಭೂಮಿ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಹಿಳೆಯರ ಪಾತ್ರ ಮಹತ್ತರವಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹಾಡುಗಳು ಅಭಿನಯದ ಮೂಲಕ ರಂಗ ಆಸಕ್ತಿ ಮೂಡಿಸುವ ಕಾರ್ಯ ಪ್ರಶಂಸನೀಯ ಎಂದು ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ಹೇಳಿದರು. ದಾವಣಗೆರೆ ವೃತ್ತಿ ರಂಗಭೂಮಿ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಆಯೋಜಿತ 15 ದಿನಗಳ ರಂಗ ಸಂಗೀತ ಮಹಿಳಾ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಸಾಧನಕೇರಿಯ ವರಕವಿ ಡಾ ದರಾ ಬೇಂದ್ರೆ ಭವನದಲ್ಲಿ ಆಯೋಜಿತ ಗುರುನಮನ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಧಾರವಾಡ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಅಧಿಕಾರಿ ಹಾಗೂ ಮುಖ್ಯಸ್ಥ ಕುಮಾರ್ ಅಗಡಿ ಉದ್ಘಾಟಿಸಿದರು. ನಾವಿಕ ರಂಗಭೂಮಿ ಸಂಸ್ಥೆ ಹಾಗೂ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರಾದ ಪಂಡಿತ್ ಸದಾಶಿವ ಐಹೊಳಿ, ಪದ್ಮಾವತಿ ದೇವಶಿಖಾಮಣಿ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಕೋಲಾರ ತಾಲೂಕು ಬಸವನತ್ತ ಗ್ರಾಮದ ಎಸ್ಡಿಎಪಿ ಮಹಾವಿದ್ಯಾಲಯದಲ್ಲಿ ನಶೆಮುಕ್ತ ಯುವ ಜಾಗೃತಿ ಕಾರ್ಯಕ್ರಮವನ್ನು ಮೈಭಾರತ್ ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ ರೆಡ್ಡಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗಾಗಿ ಮಾದಕ ವಸ್ತುಗಳ ಸೇವನೆ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.
2: ಬೆಲ್ಲದಂತೆ ಕರಗಲಿ ಹೃದಯ ನಿತ್ಯದ ಬೇವಿನ ಬೇಗೆಗೆ ಭೇಷ್ ಶಾಬಾಷ್. ನೋಡಿ, ಕಾವ್ಯ ಸ್ಫುರಣ ಆಗೋದಕ್ಕೆ ಕಾಲಮಿತಿ ದಿನಮಾನ ಅಂತಿರೋದಿಲ್ಲ. ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರ ಆಗುವಂತದ್ದು. ಈ ವಯಸ್ಸಿಗೆ

0: ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ.
1: ನಾನು ಕನ್ನಡ ಕಲಾಬಂಧು ಸುಚೇಂದ್ರ ಪ್ರಸಾದ. ಅಸಂಖ್ಯರ ಹಾಗೆ ನಾನು ವಿವಿಧ ಭಾರತಿ ನಿತ್ಯ ಕೇಳುಗ. ಕೃತ್ರಿಮ ಕೃತಕ ರಹಿತ ಸಂಬದ್ಧ ಕಾರ್ಯಕ್ರಮ ಗುಚ್ಛದ ಪ್ರಸರಣಕ್ಕೆ ಸೂಕ್ತ ವೇದಿಕೆ ಅನ್ನೋ ಕಾರಣಕ್ಕೆ ವಿವಿಧ ಭಾರತಿ ನನಗೆ ಅಚ್ಚುಮೆಚ್ಚು. ನಿತ್ಯ ಕೇಳ್ತಿರೋಣ ವಿವಿಧ ಭಾರತಿ.
2: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ. ಏನು ಇಂಚರ, ಏನು ಸುಂದರ ನಾದ ಮಕರಂದ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
4: ಮಕ್ಕಳಿಗಾಗಿ ವಿಶೇಷ ಕರೆಗೊಂದು ಹಾಡುವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಮಕ್ಕಳು ಕರೆ ಮಾಡಬೇಕಾದ ಸಂಖ್ಯೆ 2237077997, 2226397, ಎಸ್ ಟಿ ಡಿ ಕೋಡ್ 080 ಯೊಂದಿಗೆ ನೀವು ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದು.

0: ಈ ಹೊತ್ತಿಗೆ ನಮ್ಮೊಂದಿಗೆ ಯಾರು ಲೈನ್ನಲ್ಲಿ ಇದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ
1: ಹಲೋ,
0: ಏನ್ ಮಾಡ್ತಿದ್ಯಾ? ನಿನ್ನ ಹೆಸರೇನು?
1: ನಮಸ್ತೆ ಸರ್, ಗುಡ್ ಆಫ್ಟರ್ನೂನ್, ನಾನು ಬೆಂಗಳೂರಿನಿಂದ ಜಯಂತ್.
0: ನಮಸ್ತೆ, ಗುಡ್ ಆಫ್ಟರ್ನೂನ್ ಜಯಂತ್, ಏನ್ ಮಾಡ್ತಾ ಇದೀಯ? ನಾನು ಬೆಂಗಳೂರಿನಲ್ಲೇ ಇದ್ದೇನೆ. ಅಲ್ಲ ಇವನ, ಕಬ್ಬನ್ ಪಾರ್ಕಿಗೆ ಯಾಕೆ ಬಂದ್ಯೋ? ಮಳೆ ಬರ್ತಾ ಇದೆ. ಹೌದಾ? ನೀನೆಲ್ಲೋ ಛತ್ರಿ ಇಟ್ಕೊಂಡಿದ್ಯಾ ಅನ್ಸುತ್ತೆ, ಮಳೆ ಬರ್ತಿಲ್ಲ ನಿನಗೆ ಅಲ್ವಾ? ಕಬ್ಬನ್ ಪಾರ್ಕಿಗೆ ಬಂದ್ಯಾ? ನೀನ್ ಎಷ್ಟನೇ ಕ್ಲಾಸು? ಎಂತ ವಾತಾವರಣ ಇದೆ ಪುಟ್ಟ? ಮೋಡ ಕವಿದ ವಾತಾವರಣವಿದೆಯಾ? ನೀನು ಎಷ್ಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವೆ ಕಂದ? ನಿಮ್ಮ ಮೂರನೇ ತರಗತಿ ಯಾವ ಊರಿನಲ್ಲಿ ನಿನ್ನ ವಿದ್ಯಾಭ್ಯಾಸ? ದೇವರ ಚಿಕ್ಕನಹಳ್ಳಿಯಿಂದ. ನೀನೀಗ ಕರೆ ಮಾಡುತ್ತಿರುವುದು ಶಬಾಶ್. ಇಂಗ್ಲಿಷ್ ಸ್ಕೂಲ್ ಅಲ್ಲಿ ಇದ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯೋ, ತುಂಬಾ ಖುಷಿ ಆಯ್ತು. ನಿನಗೆ ಯಾವ ಸಬ್ಜೆಕ್ಟ್ ಇಷ್ಟ ಕಂದ?
1: ನನಗೆ ಮ್ಯಾಥ್ಸ್ ಎಲ್ಲದಕ್ಕಿಂತ ಇಷ್ಟ. ಮ್ಯಾಥ್ಸ್.
0: ಒಂದು ಕೆಲಸ ಮಾಡು, 2 ಅಂತ ಹೇಳು ನೋಡೋಣ. 2 ಅಂತ ಹೇಳು. ಸಖತ್ತಾಗಿ ಹೇಳಿದ್ಯೋ ನೀನು. ನೀನ್ ಹೇಳಿದ್ದು ಯಾರು ತಪ್ಪು ಅನ್ನಕ್ ಸಾಧ್ಯನೇ ಇಲ್ಲ ಬಿಡು, ಅಷ್ಟು ಫಸ್ಟ್ ಕ್ಲಾಸ್ ಆಗಿ ಹೇಳಿದ್ಯಾ ಅಲ್ವಾ? ಇವಾಗ ನೀನ್ ಮೂರನೇ ಕ್ಲಾಸ್ ತಾನೆ? ಕರೆಕ್ಟ್ ತಾನೆ. ಎಲ್ಲಿವರೆಗೂ ಬರುತ್ತೆ? ಹತ್ತರವರೆಗೂ ಬರುತ್ತಾ? ಈಗ ನೀನ್ ಕರೆಕ್ಟ್ ಆಗಿ ಹೇಳಿರೋದ್ರಿಂದ ನಿನ್ಗೆ ಇವಾಗ ಏನ್ ಕೊಡ್ತಾ ಇದ್ದೀನಿ ಗೊತ್ತಾ? ನಾನು ಕೊಡ್ಲಾ? ಹಲೋ, ನೀ ಹಾಗಾದ್ರೆ ಈ ಫಿಲಮ್ ನೀನ್ ನೋಡಿದ್ಯಾ? ನೀನು ಫಿಲಮ್ ನೋಡಿದ್ಯಾ? ಹೋಗ್ಲಿ, ಇವಾಗ ನಿನ್ ಹಾಡು ಪ್ರಸಾರ ಮಾಡ್ತೀನಿ. ನನ್ನ ಪ್ರಶ್ನೆಗೆ ನೀನ್ ಉತ್ತರ ಕೊಡ್ಬೇಕಪ್ಪ. ಅಲ್ಲ ಈಗ ಕೊಡ್ತೀಯಾ? ಸರಿ, ರಾಮಾಯಣನ ಬರೆದವರು ಯಾರು? ವೆರಿ ಗುಡ್. ಇವಾಗ ನಿನಗೆ ಇನ್ನೊಂದು, ರಾಮನ ತಂದೆ ಹೆಸರೇನು ಹೇಳು ನೋಡೋಣ. ರಾಮನ ತಂದೆ ಹೆಸರೇನು? ರಾಮನ ತಂದೆಯ ಹೆಸರೇನು? ಶ್ರೀರಾಮ. ಲೇ ಹೇಳ ಇಲ್ಲ, ನೀನ್ ಹೇಳ್ತೀಯ? ನೀನು ನಿನ್ ಜಾಣ ಇದೆಯಾ ಹೇಳು.

0: ಏ ನಿನಗ್ ಗೊತ್ತಿರುತ್ತೆ, ನೀನ್ ಜಾಣ ತಾನೆ ಹೇಳು. ಶ್ರೀರಾಮರ
1: ತಂದೆ
0: ಒಂದ್ರಲ್ಲಿ ಜಾಣ ಒಂದ್ರಲ್ಲಿ ಕೋಣನ ನೀನು. ಸರಿ ಸರಿ, ಇವಾಗ ನಿನಗೆ ಚಂದ್ರ ಚಕೋರಿ ತಡಿಯೋ ಒಂದ್ ನಿಮಿಷ ತಡಿಯೋ. ನಿನಗೆ ಯಾವ್ದು ಚಂದ್ರ ಚಕೋರಿದ್ ಬೇಕೇನೋ? ಚಂದ್ರ ಚಕೋರಿದ ಯಾವ ಹಾಡು ಬೇಕು ಅದ್ರಲ್ಲಿ? ಏ ಕೂಹು ಕೂಹು ಕೋಗಿಲೆ, ಬೆಳಿಗ್ಗೆನೆ ಕೂಗ್ಬಿಟ್ಟು ಮನೆಗೆ ಹೋಗಿದೆ, ಇವಾಗ ರೆಸ್ಟ್ ಅಲ್ಲಿ ಇದೆ ಕೋಗಿಲೆ. ಹಾ ಆಯ್ತು. ಆಯ್ತು ಆಯ್ತು ಕಣ ಜಯಂತ್, ನೀನ್ ಇಷ್ಟು ನನ್ನ ಪ್ರಶ್ನೆಗೆ ನೀನ್ ಉತ್ತರ ಹೇಳದ್ಮೇಲೆ, ಅಲ್ಲ ಕಣ, ನೀನ್ ನನ್ನ ಪ್ರಶ್ನೆಗೆ ಉತ್ತರ ಹೇಳದ್ಮೇಲೆ ನಿನ್ನ ಹಾಡನ್ನ ನಾನು ಪ್ರಸಾರ ಮಾಡೇ ಮಾಡ್ತೀನಿ. ರೇಡಿಯೋ ಕೇಳ್ತಾ ಇರ್ತೀಯ ನೀನು? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್. ಮಳೆಲ್ ನೆನಿಬೇಡ, ಮನೆಗೆ ಹೋಗು ಬೇಗ.
2: ಜಯಂತ್ ಫೋನ್ ಮಾಡಿದ್ದ, ಅವನಿಗೆ ಚಂದ್ರಶೇಖರ್ ಚಿತ್ರದ ಈ ಸುಂದರ ಗೀತೆ ಬೇಕಂತೆ. ಜಯಂತ್ಗಾಗಿ ಈ ಗೀತೆ.

0: ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ. ಹಲೋ, ಯಾರು ಮಾತಾಡ್ತಾ ಇರೋದು? ಎಲ್ಲಿಂದ? ಪುಟ್ಟ, ನಿನ್ನ ಹೆಸರನ್ನ ಕರೆಕ್ಟ್ ಆಗಿ ಹೇಳು ಪುಟ್ಟ, ನಿಧಾನಕ್ಕೆ. ಪುಟ್ಟ, ನಿನ್ನ ಹೆಸರು ಕರೆಕ್ಟ್ ಆಗಿ ಹೇಳು ನಿಧಾನಕ್ಕೆ. ಹೌದಾ? ಎಷ್ಟನೇ ಕ್ಲಾಸ್ ನೀನು? ಎಲ್ ಕೆ ಜಿನಾ? ಓಕೆ. ಈಗ ಏನ್ ಮಾಡ್ತಾ ಇದೀಯ ಭಾನುವಾರ ಬಂದ್ಲಿ? ಮನೆಯಲ್ಲಿ ಏನ್ ಮಾಡ್ತಿದ್ಯಾ ಪುಟ್ಟ? ಕುಂತೀಯ? ಹೋಮ್ವರ್ಕ್ ಎಲ್ಲ ಮಾಡಿದ್ಯಾ? ಕೊಟ್ಟಿಲ್ವಾ? ನಿನಗೆ ನಿನಗೆ ಯಾವ್ದಾದ್ರು ಚಿಕ್ಕ ಹಾಡು ಬರುತ್ತಾ ನಿನಗೆ? ಹೇಳು ನೋಡೋಣ.
1: ಒಂದು, ಎರಡು.
0: ಅಲ್ಲ ಕಣ, ಅಲ್ಲ ಕಣ, ಹನ್ನೆರಡು ಕಾಲಿಗೆ ಬಾಳೆಲೆ ಹಾಕೊಂಡು ಕೂತ್ಕೋತಿಯನ? ಇನ್ನುಟ್ಟು ಇನ್ನು ಎರಡು ಗಂಟೆಗಲ್ವೇನ ಊಟ? ಹ್ಞೂ, ಹೇಳು ಹೇಳು ಪುಟ್ಟ, ಹೇಳು ಪುಟ್ಟ, ಹಾಡು ಹೇಳು. ಒಂದು, ಎರಡು.
1: ಮೂರು, ನಾಲ್ಕು.
0: ಅನ್ನ ಹಾಕು.
1: ಅನ್ನ ಸಾರು.
0: ಅನ್ನ ಸಾರು ಅದು ಆಮೇಲೆ. ಐದು ಆರಕ್ಕೆ ಸಾರು ಹಾಕೋದು, ಮೂರು ನಾಲ್ಕಕ್ಕೆ ಅನ್ನ, ಅನ್ನ ಮಾತ್ರ. ಐದು ಆರು.
1: ಐದು ಆರು
0: ಬೇಳೆ ಸಾರು.
1: ಬೇಳೆ.
0: ಹ್ಮ್. ಏಳು ಎಂಟು.
1: ಎಂಟು.
0: ಹ್ಮ್.
1: ಬೆಳಗ್ಗೆ
0: ಎಂಟು. ಒಂಬತ್ತು ಹತ್ತು.
1: ಊಟ.
0: ಎಲೆ ಮುದು, ಎಲೆ ಮುದುರೆತ್ತು. ಊಟದ ಆಟವು ಒಂದರಿಂದ ಹತ್ತು ಹೇಗಿತ್ತು? ಊಟದ ಆಟವು ಮುಗಿದಿತ್ತು ಅಲ್ವಾ? ನೀನ್ ಹಿಂಗೆ ಊಟ ಮಾಡ್ಬೇಕು ಇನ್ಮೇಲೆ ದಿನ, ಆಯ್ತಾ? ಅನ್ನ, ಬೇಳೆ ಸಾರು, ಪಲ್ಯ, ದಂಟು ಪಲ್ಯ, ತರಕಾರಿ ಎಲ್ಲ ತಿನ್ಬೇಕು. ಇನ್ನೇನು? ನಂದು ನಂದಿನ್ನು ಊಟ ಆಗಿಲ್ಲ ಪುಟ್ಟ. ನಿಂದ ಆಗಿಲ್ವಾ ಇನ್ನು? ಆಗಿಲ್ವಾ?
1: ಅಮ್ಮ ಮಾಡಿಲ್ಲ.
0: ಇನ್ನು ಮಾಡಿಲ್ವಾ? ಮಾಡ್ತಾರೆ. ಎರಡು ಗಂಟೆಗಲ್ವಾ? ನಿಮ್ಮ ಮನೆಯಲ್ಲಿ ಎಷ್ಟೊತ್ತಿಗೆ ಊಟ ಮಾಡೋದು ನೀನು? ಹೌದಾ? ಇವತ್ತೇನು ಭಾನುವಾರ ಸ್ಪೆಷಲ್ ಏನು ಇವತ್ತು? ನಿನಗೆ ಏನು ಇಷ್ಟ ತಿಂಡಿನಲ್ಲಿ?
1: ದೋಸೆ.
0: ದೋಸೆಗೆ ತುಪ್ಪ ಹಾಕತ್ಯ, ಬೆಣ್ಣೆ ಹಾಕತ್ಯ, ಪಲ್ಯ ಹಾಕತ್ಯ, ಚಟ್ನಿ? ಚಟ್ನಿ ಖಾರ ಆಗಲ್ವಾ ನಿಂಗೆ? ಜಾಣ ನೀನು ಅಲ್ವಾ? ನಿನ್ನ ಶಾಲೆಯಲ್ಲಿ ನಿನಗೆ ನಿನಗೆ ಇಷ್ಟವಾದ ಮೇಷ್ಟ್ರ ಹೆಸರೇನು? ನಿಮ್ಮ ನಿನಗೆ ಇಷ್ಟವಾದ? ಹೌದಾ? ಯಾಕೆ ಅವ್ರು ನಿನಗೆ ಹೊಡೆಯಲ್ವಾ, ಬೈಯಲ್ವಾ? ಓ, ಸ್ಕೂಲಿಗೆ ನೀನು ತಪ್ಪಿಸ್ಕೊಳ್ಳಲ್ವಾ? ಹೌದಾ? ಜಾಣ ನೀನು. ನಿನಗೆ ಯಾವ ಹಾಡು ಬೇಕು ಪುಟ್ಟ?
1: ಅಪ್ಪು ಮಾಮಾ.
0: ಅಪ್ಪು ಮಾಮುಂದ ಯಾವ ಹಾಡು ಬೇಕು ಅಪ್ಪು ಮಾಮುಂದು? ನಿನ್ನಲ್ಲೇನಾ? ನಿನ್ನಿಂದಲೇನಾ? ನಿನ್ನಿಂದಲೇ ಅಪ್ಪು ಮಾಮುಂದ ಅದು? ಓಕೆ, ಆ ಹಾಡು ಪ್ರಸಾರ ಮಾಡ್ತೀನಿ. ಇವಾಗ ನಿನಗೆ ನೀನೇನು ಮಾಡಬೇಕು ಅಂತ ಹೇಳಿದ್ರೆ, ನಾನು ನಿನಗೊಂದು ಪುಟಾಣಿ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ತೀಯ? ಹೌದಾ? ಹೇಳ್ತೀಯ ತಾನೆ? ಓಕೆ. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಯಾವುದು ಯಾವುದು?
1: ಟೈಗರ್.
0: ಟೈಗರ್, ವೆರಿ ಗುಡ್. ನೀನ್ ಕರೆಕ್ಟ್ ಆಗಿ ಉತ್ತರ ಹೇಳಿದ್ಯಾ, ನಿನ್ಗೊಂದು ಕ್ಲಾಪ್ಸ್.

0: ವಾವ್ ಸೂಪರ್. ಆಮೇಲೆ ಇನ್ನೊಂದೇ ಒಂದು ಪುಟಾಣಿ ಪ್ರಶ್ನೆ ಕೇಳ್ತೀನಿ, ಹೇಳ್ತೀಯಾ? ಆಯ್ತಾ? ಓಕೆ. ಏನಪ್ಪ ಅಂದರೆ ನಿನಗೆ ಶ್ರೀರಾಮ ಗೊತ್ತಾ ದೇವರು? ಶ್ರೀರಾಮ ಗೊತ್ತಲ್ವ ನಿನಗೆ? ದೇವಿ ಮಾಮೆ ಪೂಜೆ ಮಾಡ್ತೀಯಲ್ವ ನೀನು? ಮಾಡ್ತೀಯಾ? ಶ್ರೀರಾಮನ ತಂದೆ ಹೆಸರೇನು ಹೇಳು ನೋಡೋಣ. ಅಲ್ಲ ಕಣೋ, ಶ್ರೀರಾಮ ದೇವ್ರಿದೆಯಲ್ಲ, ಅವ್ರ ತಂದೆ ಹೆಸರೇನು ಗೊತ್ತಿಲ್ವಾ? ದಶರಥ ಮಹಾರಾಜ.
1: ದಶರಥ ಮಹಾರಾಜ.
0: ವೆರಿ ಗುಡ್. ಇದಕ್ಕೂ ನಿನ್ಗೊಂದು ಕ್ಲಾಪ್ಸು. ಸಾಕಾ ಬೇಕಾ? ಸಾಕಾ ಕ್ಲಾಪ್ಸು? ಸಾಕಾಯ್ತಾ? ಈಗ ನೀನು ಇಷ್ಟಪಟ್ಟಿರೋದು ಅಪ್ಪು ಮಾಮಂದು ಒಂದು ಹಾಡು ಹಾಕ್ತಾ ಇದ್ದೀನಿ, ಕೇಳ್ತೀಯಾ? ಮುಂದಿನ ವಾರ ಫೋನ್ ಮಾಡು.
1: ಥ್ಯಾಂಕ್ ಯು
0: ಪುಟ. ಬಾಯ್
1: ಬಾಯ್.

ವಿಶೇಷವಾಗಿ ಮಕ್ಕಳ ಕಾರ್ಯಕ್ರಮ ಇದು. ಭಾನುವಾರ ಮಕ್ಕಳು ಕರೆ ಮಾಡಬೇಕಾದ ಸಂಖ್ಯೆ 0802237799. ಮತ್ತೊಂದು ಸಂಖ್ಯೆ 0802226392.

0: ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇವಾಗ ಯಾರಿದ್ದಾರೆ ಅಂತ ಹೇಳಿ ನೋಡೋಣ. ಹಲೋ, ಯಾರು ಮಾತಾಡ್ತಾ ಇರೋದು? ಮಧುನಾ? ಮಧು, ಎಲ್ಲಿಂದ ಫೋನ್ ಮಾಡ್ತಾ ಇದೀಯಾ? ಹಾವೇರಿಯಿಂದನಾ? ಎಷ್ಟನೇ ಕ್ಲಾಸ್ ಪುಟ್ಟ ನೀನು? ಸಿಕ್ಸ್ತಾ? ಸಿಕ್ಸ್ ಸ್ಟ್ಯಾಂಡರ್ಡ್. ವೆರಿ ಗುಡ್. ಓಕೆ, ಇವತ್ತು ಭಾನುವಾರ, ಏನ್ ವಿಶೇಷ, ಏನ್ ಮಾಡ್ತಾ ಇದೀಯಾ? ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡ್ಯಾ? ಹೋಮ್ವರ್ಕ್ ಎಲ್ಲ ಮಾಡಿದ್ಯಾ? ಹೋಮ್ವರ್ಕ್ ಎಲ್ಲ ಮಾಡ್ತೀಯಾ? ಮಾಡಾಯ್ತಾ? ಮಾಡಾಯ್ತಾ? ವೆರಿ ಗುಡ್, ವೆರಿ ಗುಡ್. ಓಕೆ, ಇವತ್ತೇನು ರೇಡಿಯೋ ಕೇಳೋ ಇಷ್ಟ ಆಯ್ತಾ? ಖುಷಿ ಆಯ್ತಾ ರೇಡಿಯೋ ಕೇಳಬೇಕು ಅಂತ ಹೇಳಿ ಅನ್ನಿಸ್ತಾ ನಿಂಗೆ? ದಿನ ರೇಡಿಯೋ ಕೇಳ್ತೀಯಾ? ಹಾಗಾದ್ರೆ ನ್ಯೂಸ್ ಎಷ್ಟೊತ್ತಿಗೆ ಬರುತ್ತೆ ಬೆಳಿಗ್ಗೆ ರಾಷ್ಟ್ರೀಯ ವಾರ್ತೆ? ಯಾವಾಗ ಕೇಳ್ತೀಯಾ? ಭಾನುವಾರ ಮಾತ್ರ ಕೇಳ್ತೀಯಾ?
1: ರಾತ್ರಿ
0: ಡೈಲಿ ಕೇಳ್ತೀಯಾ? ಹೌದಾ? ಓಕೆ, ಸಾಯಂಕಾಲ ಕೇಳ್ತೀಯ ಅಲ್ವಾ? ಸಾಯಂಕಾಲ ಎಷ್ಟೊತ್ತಿಗೆ ಬರುತ್ತೆ ನ್ಯೂಸ್ ರಾಷ್ಟ್ರೀಯ ವಾರ್ತೆ?
1: ರಾತ್ರಿ 9 ಗಂಟೆ ಮೇಲ್ಪಟ್ಟು ವಿವಿಧ ಭಾರತಿಯಲ್ಲಿ.
0: ವಿವಿಧ ಭಾರತಿಯಲ್ಲಿ ಕೇಳ್ತಾ ಇದ್ಯಾ? ಓಕೆ, ನಿನಗೆ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ? ಎಲ್ಲ ಸಬ್ಜೆಕ್ಟ್ ಇಷ್ಟನಾ? ಓಕೆ, ನಿನಗೆ ಯಾವ ಹಾಡು ಬೇಕು? ಮುಂಗಾರು ಮಳೆ ಟೂನ್. ಅಲ್ಲ, ಮಳೆನೇ ಬಂದಿಲ್ವಲ್ಲ ಮಧು, ನೀನ್ ಕೇಳಿ ಕೇಳಿ ಮಳೆನೇ ಬರ್ತಾ ಇಲ್ಲ ಯಾಕೋ. ಹೌದಾ? ಓಕೆ, ಮುಂಗಾರು ಮಳೆ ಟೂದಾ? ಮುಂಗಾರು ಮಳೆ ಟೂದು. ಅದ್ರಲ್ಲಿ ಯಾವ್ದು ಬೇಕೋ ನೀನು ಇರೋದೇ ಹಾಕ್ಲಾ? ಹಾಕ್ಲಾ. ಇವಾಗ ನೀನ್ ಹೇಳಿದ್ದು ಹಾಡನ್ನ ನಾನು ಪ್ರಸಾರ ಮಾಡ್ತೀನಿ, ಸರಿನಾ? ಈಗ ನಂದೊಂದು ಪುಟ್ಟ ಪ್ರಶ್ನೆ ನಿಮಗೆ ಕೇಳಲಾ? ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ, ಕರ್ನಾಟಕದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲನೇ ವ್ಯಕ್ತಿ ಯಾರು? ಅಲ್ಲ ಕಣಪುಟ, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು? ಹೌದಾ? ನಾನೇ ಹೇಳ್ಬಿಡ್ಲಾ? ನಾನು ಹೇಳಿದ್ರೆ ನೀನ್ ನನಗೆ ಚಪ್ಪಾಳೆ ತಟ್ಟಬೇಕು, ಆಯ್ತಾ? ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲನೇ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಅಲ್ವಾ? ನಾನೇ ಚಪ್ಪಾಳೆ ತಟ್ಬಿಡ್ತೀನಿ ನೋಡು, ಆಯ್ತಾ? ನೀನೊಂದೇ ಒಂದು ಸರಿ ಉತ್ತರ ನೀನು ಹೇಳಬೇಕು ಪುಟ್ಟ, ಹೇಳ್ತೀಯಾ? ಯಾವ ಪ್ರಶ್ನೆ ಕೇಳಲಿ ನಿನಗೆ? ಗೊಮ್ಮಟೇಶ್ವರ ಪ್ರತಿಮೆ ಎಲ್ಲಿದೆ? ಎಲ್ಲಿದೆ ಗೊಮ್ಮಟೇಶ್ವರ? ಅಲ್ಲ ಕಣಪ್ಪ, ಗೊಮ್ಮಟೇಶ್ವರ ಪ್ರತಿಮೆ ಗೋಲ್ ಗುಂಬಜ್ ಅಲ್ಲಿದ್ಯಾ? ಶ್ರವಣ ಬೆಳಗುಳ ತಾನೆ? ಶ್ರವಣ ಬೆಳಗುಳ, ಸರಿನಾ? ಆಲ್ ರೈಟ್, ಇದಕ್ಕೂ ಒಂದ್ ಚಪ್ಪಾಳೆ ನಿನಗೆ. ಓಕೆ, ಇವಾಗ ನಿನಗೆ ಇನ್ನೊಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಹೇಳೋವರೆಗೂ ಬಿಡಲ್ಲ ನಾನು, ಆಯ್ತಾ? ಆಯ್ತಾ, ಕೇಳ. ಕನ್ನಡ ಧ್ವಜದ ಬಣ್ಣ ಯಾವುದು ಹೇಳು? ವೆರಿ ಗುಡ್. ಇವಾಗ ನಿನ್ ಗೀತೆ ಪ್ರಸಾರ ಮಾಡ್ತೀನಿ, ಆಯ್ತಾ? ಕಾರ್ಯಕ್ರಮ ಕೇಳ್ತಾ ಇರು, ಹೋಮ್ವರ್ಕ್ ಎಲ್ಲ ಮಾಡ್ಕೋ, ಆಯ್ತಾ? ಆಲ್ ದ ಬೆಸ್ಟ್. ನೀನ್ ಜೋರಾಗಿ ಮಾತಾಡ್ಬೇಕು. ಮಾತಾಡ್ತಾ ಇದೀಯಾ? ಓಕೆ, ಬಾ ಬಾಯ್ ಮಧು.
1: ಬಾಯ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಪುಟ್ಟ.

0: ಸಾಕಷ್ಟು ಮಕ್ಕಳುಗಳು ಕರೆ ಮಾಡಿ ಮಾತಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಶ್ರೀನಿಧಿ ನಮ್ಮ ಜೊತೆಗೆ ಇದ್ದಾಳೆ. ಶ್ರೀನಿಧಿ ಹಾಯ್.
1: ಹಾಯ್,
0: ಏನ್ ಮಾಡ್ತಾ ಇದೀಯಾ?
1: ನಾನು ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡ್ತಾ ಇದ್ದೆ.
0: ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡಿದ್ಯಾ? ಎಷ್ಟನೇ ಸ್ಟ್ಯಾಂಡರ್ಡ್ ನೀನೀಗ?
1: 10th ಸ್ಟ್ಯಾಂಡರ್ಡ್.
0: 10th ಸ್ಟ್ಯಾಂಡರ್ಡ್. ಬೆಂಗಳೂರಿನಿಂದ ತಾನೇ? ಹೋಮ್ವರ್ಕ್ ಎಲ್ಲ ಮುಗಿಸ್ದ್ಯಾ?
1: ಮುಗಿಸ್ದ್ಯಾ?
0: ಎಕ್ಸಾಮ್, ಪಬ್ಲಿಕ್ ಎಕ್ಸಾಮ್ ಬಂದ್ಬಿಡ್ತು, ಇನ್ನೇನು? ವೆರಿ ಗುಡ್. ಇನ್ ಎಷ್ಟು ತಿಂಗಳಿದೆ?
1: 7 months.
0: 7 months ಅಂದ್ರೆ ಎಷ್ಟು ದಿನ? 7 months ಅಂದ್ರೆ ಎಷ್ಟು ದಿನ?
1: 7 months.
0: ಅಲ್ಲ, 7 months ಅಂದ್ರೆ ಅಂದಾಜು ಎಷ್ಟು ದಿನ ಬರುತ್ತೆ?
1: 150.
0: ಅಲ್ಲ ಪುಟ್ಟಿ, ಈಗ ಒಂದ್ ತಿಂಗಳಿಗೆ 30 ದಿನ, 7 ತಿಂಗಳಿಗೆ ಎಷ್ಟು ದಿನ ಆಯ್ತು?
1: 1 ತಿಂಗಳಿಗೆ 30 ದಿನ
0: ಅಂತ ಅನ್ಕೊಂಡ್ರೆ ಇನ್ನು 7 months ಇದೆ ತಾನೆ ಎಕ್ಸಾಮ್ಗೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಎಲ್ಲ, ಮಾರ್ಚ್ಗೆ ತಾನೆ ಎಕ್ಸಾಮು. ಓಕೆ ಓಕೆ, ಆಗ ಸೆಪ್ಟೆಂಬರ್ ಇಂದ ಲೆಕ್ಕ ತಗೋಣ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, 7 months. 7 months ಅಂದ್ರೆ 1 ತಿಂಗಳಿಗೆ 30 ದಿನ ಅಂದಾಜಲ್ಲಿ ಇಟ್ಕೊಂಡ್ರು ಕೂಡ 210 ದಿನ ಇದೆ.
1: 210 ದಿನ
0: ಬರುತ್ತಲ್ವಾ? ನಿನಗೆ ಎಷ್ಟು ಸಬ್ಜೆಕ್ಟ್ ಇದೆ? 7 ಸಬ್ಜೆಕ್ಟ್. ಅಲ್ಲಿಗೆ ನೀನು ಊಟ ನಿದ್ದೆನಲ್ಲೆಲ್ಲ ಕಳೆದು ನಿನಗೆ ಎಷ್ಟು ಅವರ್ ಸಿಗುತ್ತೆ ಪ್ರತಿದಿನ ಓದಕ್ಕೆ?
1: 5 hours.
0: 6 hours ಸಿಗುತ್ತೆ. 6 hours ನಿನಗೆ ಒಂದು ದಿನಕ್ಕೆ. 6 hours ಅಲ್ಲಿ ನೀನು ಒಂದು ಸಬ್ಜೆಕ್ಟ್ ಅನ್ನ ಎಷ್ಟು ಅವರ್ಸ್ ಕಂಪ್ಲೀಟ್ ಮಾಡ್ತೀಯಾ? ಒಂದೇ ಸಬ್ಜೆಕ್ಟ್ ಓದಕ್ಕಾಗಲ್ಲ. ಒಂದು ದಿನಕ್ಕೆ ನಿನಗೆ 1 to 2 hours ಒಂದು ಸಬ್ಜೆಕ್ಟಿಗೆ ಸಿಗುತ್ತೆ ಅಲ್ವಾ? ನೀನು ಅಷ್ಟು ಸಬ್ಜೆಕ್ಟ್ ಅನ್ನ ಕವರ್ ಮಾಡೋದಕ್ಕೆ ನಿನಗೆ ಸಮಯ ಕಮ್ಮಿ ಇದೆ. ಹಾಗಾಗಿ ನೀನು ಹೆಚ್ಚು ಓದಲೇಬೇಕು ಅಲ್ವಾ? ಏನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ?
1: ನಾನು ನನ್ನ ಡೈಲಿ ರೂಟೀನ್ ಯಾವ ತರ ಮಾಡ್ತೀನಿ ಅಂದ್ರೆ, ಬೆಳಿಗ್ಗೆ 4:00 ಎದ್ದೇಳ್ತೀನಿ. 4 to 4:20 ಫ್ರೆಶ್ ಅಪ್ ಆಗ್ತೀನಿ. ಆಮೇಲೆ ಓದೋ ಕುತ್ಕೊಂತೀನಿ. ಫಸ್ಟ್ ನನ್ನ ಡೆಸ್ಕ್ ಎಲ್ಲ ಕ್ಲೀನ್ ಮಾಡ್ಕೊಂಡು, ನನ್ನ ಸ್ಟಡಿ ಟೇಬಲ್ ಯಾವಾಗ್ಲೂ ನೀಟ್ ಆಗಿರ್ಬೇಕು. ಆಮೇಲೆ ಕುತ್ಕೊಂಡು 5:30 ಓದ್ಕೊಂತೀನಿ. 5:30 to 6:00 ನಮ್ಮ ಮಮ್ಮಿ ಜೊತೆ, ನಮ್ಮ ಅಪ್ಪ ಜೊತೆ ವಾಕಿಂಗ್ ಮಾಡ್ತೀನಿ, ಆಚೆ ವಾಕಿಂಗ್ ಎಕ್ಸರ್ಸೈಸ್. ಅದಾದ್ಮೇಲೆ 6:00 ನಾನು ಏನೇನು ಓದಿರ್ತೀನಿ ಒಂದ್ಸಲಿ
0: ರಿಕಾಲ್ ಮಾಡ್ತೀನಿ.
1: ರಿಕಾಲ್ ಮಾಡ್ಕೊಂತೀನಿ. ಮತ್ತೆ 6:30 ನಮ್ಮ ಮನೇಲಿ ಊಟ ಆಗಿರುತ್ತೆ. 6:30 ಊಟ ತಿಂತೀನಿ ಬೆಳಿಗ್ಗೆ.
0: ಆಮೇಲೆ
1: ಅದಾದ್ಮೇಲೆ 7 to 8 ನನ್ ಸ್ಕೂಲ್ಗೆ ಹೋಗ್ಬೇಕು. ರೆಡಿ ಆಗ್ಬಿಟ್ಟು 8 ಸ್ಕೂಲ್ಗೆ ಹೋಗ್ತೀನಿ. ಆಮೇಲೆ ಬರೋ ಸತಿಗೆ 5 5:30 ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವಲ್ಪ ಸ್ನಾಕ್ಸ್ ತಿಂದು ಟ್ಯೂಷನ್ಗೆ ಹೋಗ್ತೀನಿ 6:30. ಅಲ್ಲಿ 6:30 ಸ್ಕೂಲ್ ಅಲ್ಲಿ ಏನೇನ್ ಮಾಡಿರ್ತಾರೆ ಒಂದ್ಸಲಿ ರಿವೈಸ್ ಮಾಡ್ಕೊಂಡು, ನನ್ಗೇನಾದ್ರು ಡೌಟ್ ಇದ್ರೆ ನಮ್ ಸರ್ ಹೇಳ್ಕೊಡ್ತಾರೆ. ಮತ್ತೆ ಹೊಸ ಚಾಪ್ಟರ್ ಕಲಿತೀನಿ ಅಂದ್ರೆ, ಟೀಚರ್ಸ್ ಇನ್ನ ಮಾಡಿರಲ್ಲ, ಅವ್ರಿಗಿಂತ ಮುಂಚೆನೆ ನಾನು ಕಲ್ತ್ಕೊಂತೀನಿ. ಯಾಕಂದ್ರೆ ನನ್ಗೆ ಅವಾಗ ಕನ್ಫ್ಯೂಷನ್ ಆಗೋದಿಲ್ಲ, ಅವ್ರಿಗಿಂತ ಸ್ವಲ್ಪ ತಿಳ್ಕೊಂಡಿರ್ಬೋದು ಅಂತ. ಅದಾದ್ಮೇಲೆ 9:00 ಮನೆ ಬರ್ತೀನಿ. 9 to 10:30 ಹಂಗೆ ಓದ್ಕೊಂತಾ ಇರ್ತೀನಿ. ಅದರಲ್ಲಿ 11 to 11:30 ನಮ್ ಇಂಡಿಯಾದಲ್ಲಿ ಏನೇನ್ ಕರೆಂಟ್ ನ್ಯೂಸ್ ನಡೀತಿದೆ ಅಂದ್ರೆ ಸ್ವಲ್ಪ ನನ್ಗೆ ಟೈಮ್ ಕೊಟ್ಟು ನಾನೇನಾದ್ರೂ ಹೊಸದಾಗಿ ವಿಚಾರ ಕಲಿತೀನಿ.
0: ವೆರಿ ಗುಡ್.
1: ಅದಾದ್ಮೇಲೆ ನಾನು ಮಲ್ಕೊಂತೀನಿ.
0: ವೆರಿ ಗುಡ್, ವೆರಿ ಗುಡ್. ಓಕೆ, ಈಗ ಸರಿ, ನೀನ್ ಅದೆಲ್ಲ ಮಾಡ್ತೀಯ, ನೀನು ಮುಂದೆ ಏನ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ಯಾ?
1: ನನ್ಗೆ ಮುಂದೆ ಅಂದ್ರೆ ನನ್ಗೆ 2 ಇದೆ. ನಾನು ಅಪ್ಪ ಗೋಲ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದೀನಿ. ನನ್ನ ಲೈಫ್ ಅಲ್ಲಿ ನನ್ ಗೋಲ್ ಅಂತಾನು ಇರ್ಬೇಕು ತಾನೆ.
0: ಎಸ್, ಅದೇನು ನಿನ್ ಗೋಲ್?
1: ನನ್ ಗೋಲ್ ಬಂದ್ಬಿಟ್ಟು ನಾನು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗ್ಬೇಕಂತ. ನಮ್ಮ ಅಪ್ಪ ಬಂದ್ಬಿಟ್ಟು ನನ್ ಜಡ್ಜ್ ಆಗ್ಬೇಕಂತ ಇಷ್ಟ.
0: ಎರಡು ಚೆನ್ನಾಗಿ ಇದೆ.
1: ಅದಕ್ಕೆ ಎರಡಕ್ಕೂ ತುಂಬಾ ಓದ್ಬೇಕು, ತುಂಬಾ ಫೋಕಸ್ ಆಗಿರ್ಬೇಕು. ಅದಕ್ಕೆ ಇವಾಗಿಂದಾನೆ
0: ನೋಡು ಶ್ರೀನಿಧಿ, ನೋಡು ಶ್ರೀನಿಧಿ, ನಮಗೆ ಈಗ ಒಂದು, ಈಗ ನಿಮ್ಮ ಮನೆ ಎಲ್ಲಿದೆ? ಅಲ್ಲಿ ಇದೆ. ಅಲ್ಲಿಂದ ಮೆಜೆಸ್ಟಿಕ್ಗೆ ನೀನ್ ಬಸ್ ಅಲ್ಲಿ ಬರ್ಬೋದು ಅಲ್ವಾ?
1: ಬಸ್
0: ಅಲ್ಲಿ ಬರ್ಬೋದು. ನಿನಗೆ ನಿಮ್ಮ ಅಜ್ಜಿ ಮನೆ ಎಲ್ಲಿದೆ?
1: ನಮ್ಮ ಅಜ್ಜಿ ಮನೆ ಚಿತ್ರದುರ್ಗದಲ್ಲಿ.
0: ಚಿತ್ರದುರ್ಗದ ಇದೆ, ಅಲ್ಲಿಗೆ ನೀನ್ ಟ್ರೈನ್ ಅಲ್ಲಿ ಬೇಕಾದ್ರೂ ಹೋಗ್ಬಹುದು, ಬಸ್ ಅಲ್ಲಿ ಬೇಕಾದ್ರೂ ಹೋಗ್ಬಹುದು ಅಲ್ವಾ. ಈಗ ನಾವು ದೂರ ಹೋಗ್ಬೇಕು ಅಂದಾಗ ಅದಕ್ಕೆ ಸಾಕಷ್ಟು ಶ್ರಮನೂ ಬೇಕಾಗತ್ತೆ. ನಾವು ಚಂದ್ರಲೋಕಕ್ಕೆ ಹೋಗ್ಬೇಕು ಅಂದಾಗ ಅದಕ್ಕೆ ಆದ ಬೇಕಾದ ತಯಾರಿ ಇರಬೇಕಾಗತ್ತೆ. ನಿಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಹೇಳಿದಾಗ ಒಂದು ಪುಟಾಣಿ ಬ್ಯಾಗ್ ತಗೊಂಡು ಹೋಗ್ಬೋದು. ಅದೇ ಚಂದ್ರಲೋಕಕ್ಕೆ ಹೋಗ್ಬೇಕಾದಾಗ ಸಾಕಷ್ಟು ವರ್ಷಗಳ ಪ್ರಿಪರೇಷನ್ ಬೇಕಾಗತ್ತೆ. ಅಂದ್ರೆ ನಾವೇನಾದ್ರು ಅಚೀವ್ ಮಾಡಬೇಕು ಅಂತ ಅಂದಾಗ ಅದು ಸುಮ್ಮ ಸುಮ್ಮನೆ ಬರೋದಿಲ್ಲ ಅಲ್ವಾ. ಸಾಕಷ್ಟು ಶ್ರಮ ಹಾಕಬೇಕು. ಪ್ರತಿಯೊಂದು ಸಾಧನೆಯೂ ಕೂಡ ಶ್ರಮವನ್ನ ಬೇಡುತ್ತೆ. ಅದನ್ನ ಏನ್ ದುಡ್ಡು ಕಾಸು ಏನನ್ನು ಕೇಳಲ್ಲ ಅದು. ಈವನ್ ನೀನು ಹೇಳ್ಕೋಬೋದು ನಾನು ನಿದ್ದೆನೇ ಮಾಡ್ತಿರ್ಲಿಲ್ಲ ಅಂಥೇಳಿ, ಅದಕ್ಕೆ ಸಾಧನೆಗೆ ಅದೆಲ್ಲ ಲೆಕ್ಕ ಇಲ್ಲ. ನೀನು ನಿದ್ದೆ ಮಾಡಿದ್ಯಾ ಬಿಟ್ಟಿದ್ಯಾ ನನಗೆ ಗೊತ್ತಿಲ್ಲ. ನನಗೆ ಇಷ್ಟು ಶ್ರಮ ಕೊಟ್ಟರೆ ನಾನು ಸಾಧನೆ ನಿನ್ನ ಕೈವಶ ಆಗ್ತೀನಿ ಅಂತೇಳಿ ಹೇಳುತ್ತೆ. ಸರಿನಾ ಅಲ್ವಾ. ಚೆನ್ನಾಗಿ ಓದಬೇಕು. ನಾನೊಂದು ಎರಡು ಪ್ರಶ್ನೆ ಕೇಳಲ ನಿನಗೆ.
1: ಸರಿ.
0: ರಾಮಾಯಣದಲ್ಲಿ ರಾಮನ ಹೆಂಡತಿ ಹೆಸರೇನು?
1: ಸೀತೆ.
0: ಭರತನ ಹೆಂಡತಿ ಹೆಸರೇನು?
1: ಗೊತ್ತಿಲ್ಲ.
0: ಮಾಂಡವಿ.
1: ಪಾಂಡವಿ.
0: ಲಕ್ಷ್ಮಣನ ಹೆಂಡತಿ ಹೆಸರೇನು?
1: ನನ್ಗೆ ನಾನು ಅವೆಲ್ಲ ಓದೋದಿಲ್ಲ, ನನ್ಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ.
0: ಊರ್ಮಿಳ.
1: ಊರ್ಮಿಳ.
0: ಶತ್ರುಘ್ನನ ಹೆಂಡತಿ ಹೆಸರೇನು?
1: ಗೊತ್ತಿಲ್ಲ.
0: ಶ್ರುತಕೀರ್ತಿ ಅಲ್ವಾ. ಇದೆಲ್ಲದೂ ಕೂಡ ನಿನಗೆ ಅಗತ್ಯವಾಗಿ ಬೇಕು ಆಯ್ತಾ. ಪ್ರತಿಯೊಂದು ಸೋಷಿಯಲ್ ಇರ್ಬೋದು, ಇದು ನಂಬಿಕೆ ಪ್ರಶ್ನೆ ಅಲ್ಲ, ಇದು ಜ್ಞಾನದ ಪ್ರಶ್ನೆ. ಇಲ್ಲ ಇರ್ಲಿ, ಆ ಸಾಕ್ಷಿ ಬಗ್ಗೆ ಆಮೇಲೆ ಮಾತಾಡೋಣ ಆಯ್ತಾ. ಸಾಕ್ಷಿ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಚಂದ್ರ ಇದ್ದಾನೆ ಅಂತ ನಿನಗೆ ಗೊತ್ತಾ? ಹೋಗ್ ಬಂದಿದ್ಯಾ ನೀನು? ಚಂದ್ರ ಅಂತಾನೆ ಹೆಂಗ ಹೇಳ್ತೀಯ? ಯಾರೋ ಲೈಟ್ ಇಟ್ಕೊಂಡಿರ್ಬೋದು, ಗೊತ್ತಾ ನಿಂಗೆ? ಗೊತ್ತಾ ಅಲ್ವಾ. ಹಾಗೇನೆ ಅಲ್ವಾ. ಹಿಂದಿನ ಯಾವುದೋ ಒಂದು ಯಾಕೆ ಅಂತ ಹೇಳಿದ್ರೆ ನೀನಿನ್ನು ಪುಟ್ಟ ಹುಡುಗಿ ಅಲ್ವಾ, ನೀನಿನ್ನು ಕಲಿಬೇಕಾ ತುಂಬಾ ಇದೆ. ಚೆನ್ನಾಗಿ ಓದು ಆಯ್ತಾ. ನಿನಗೆ ಯಾವ ಹಾಡು ಬೇಕು?
1: ಟೆಲಿಫೋನ್ ಗೆಳತಿ.
0: ಟೆಲಿಫೋನ್ ಗೆಳತಿ. ಸೊ ನೀನು ಈಗ ಟೆಲಿಫೋನ್ ಮಾಡಿದ್ಯಾ, ನೀನು ಟೆಲಿಫೋನ್ ಗೆಳತಿ, ನಿನ್ನ ಇಷ್ಟದ ಗೀತೆ ಬರುತ್ತೆ ಕೇಳು.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು. ಬಾಯ್ ಬಾಯ್.

0: ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
1: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಮಕ್ಕಳಿಗಾಗಿ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮೊಂದಿಗೆ ಯಾರು ಮಾತಾಡ್ತಾ ಇದ್ರೆ ನೋಡೋಣ. ಹಲೋ, ಯಾರು ಮಾತಾಡ್ತಾ ಇರೋದು?
3: ಶ್ರಾವಣಿ ಅಂಕಲ್.
2: ಶ್ರಾವಣಿ ಎಲ್ಲಿಂದ?
3: ಬೆಂಗಳೂರು.
2: ಬೆಂಗಳೂರಿನಲ್ಲಿ ಎಲ್ಲಿ?
3: ವಿಲ್ಸನ್ ಗಾರ್ಡನ್.
2: ಇಂದ ಎಷ್ಟನೇ ಕ್ಲಾಸ್ ನೀನು?
3: 7th ಸ್ಟ್ಯಾಂಡರ್ಡ್ ಅಂಕಲ್.
2: 7th ಸ್ಟ್ಯಾಂಡರ್ಡ್? ಓಕೆ. ಇವತ್ತು ಭಾನುವಾರ ಏನು ಮಾಡ್ತಾ ಇದೀಯಾ?
3: ನಾನು ಹೋಮ್‌ವರ್ಕ್ ಬರೀತಿದ್ದೀನಿ.
2: ಸರಿ, ನಿನಗೆ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟವಾದ ಸಬ್ಜೆಕ್ಟ್?
3: ಎಲ್ಲಾ ಸಬ್ಜೆಕ್ಟ್ ಇಷ್ಟ ಸರ್, ಆದ್ರೆ ತುಂಬಾ ಇಷ್ಟ ಆಗೋದು ಕನ್ನಡ.
2: ಕನ್ನಡನಾ? ವೆರಿ ಗುಡ್. ಹಂಗಾದ್ರೆ ಒಂದು ಪುಟ್ಟ ಪ್ರಶ್ನೆ ನಿನಗೆ. ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದಂತಹ ಕವಿ, ವಿಕಟ ಕವಿ ಯಾರು? ಹತ್ತು ಸೆಕೆಂಡು ಟೈಮ್ ಕೊಡಲ್ಲ ನಿಂಗೆ. ತೆನಾಲಿ ರಾಮಕೃಷ್ಣ. ಕರೆಕ್ಟಾ? ತೆನಾಲಿ ರಾಮಕೃಷ್ಣ ಅವ್ರ ಊರು ಯಾವುದು?
3: ಕರ್ನಾಟಕ
2: ಅಲ್ಲ ಪುಟ್ಟಿ, ತೆನಾಲಿ ಅಂತಾನೆ ಅವ್ರ ಊರು. ಗೊತ್ತಾಯ್ತಾ? ಮತ್ತೆ ಇನ್ನೇನು? ಅದು ಬಿಟ್ಟು ನಿನಗೆ ಯಾವ ಸಬ್ಜೆಕ್ಟ್ ಇಷ್ಟ?
3: ಅದು ಬಿಟ್ಟು ನನಗೆ ಸೈನ್ಸ್
2: ಇಷ್ಟನಾ? ಸೈನ್ಸ್ ಇಷ್ಟ ಅಂತ ಹೇಳಿದ್ರೆ ನಿನಗೆ ಸೈನ್ಸ್ ಅಲ್ಲಿ ಏನ್ ಕೇಳಲಾ ಬೇಡವಾ? ಕೇಳಲಾ? ಯಾವ ಪ್ರಶ್ನೆ ಕೇಳಪ್ಪ ನಿನಗೆ ಸೈನ್ಸ್ನಲ್ಲಿ? ಓಕೆ, ನಿನಗೆ ಇನ್ನೊಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ, ಆಯ್ತಾ? ಹೆಣ್ಣು ಕುದುರೆಯನ್ನ ಯಾವ ಹೆಸರಿನಿಂದ ಕರೀತಾರೆ?
3: ಹೆಣ್ಣು ಕುದುರೆ
2: ಹೇಳ ನಾನೇ?
3: ಮೇರ್.
2: ಗಂಡು ಹಸುವನ್ನ ಏನಂತ ಕರೀತಾರೆ?
3: ಹೋರಿ.
2: ಎತ್ತು, ಹೋರಿ. ಕರೆಕ್ಟ್ ಆಗಿ ಹೇಳಿದ್ಯಾ? ಓಕೆ,
3: ಥ್ಯಾಂಕ್ ಯು.
2: ಥ್ಯಾಂಕ್ ಯು. ಹಂಗಂದ್ ನಿನ್ನ ಹೆಸರು ನಾನು ಮರ್ತು ಬಿಟ್ಟೆ, ಹೇಳು.
3: ಶ್ರಾವಣಿ.
2: ಶ್ರಾವಣಿ. ಶ್ರಾವಣಿ ಅಂತ ಹೇಳಿದ್ರೆ ಏನು?
3: ಇದು ಶ್ರಾವಣಿ ಅಂದ್ರೆ ಶ್ರವಣ, ಇದು ಕಿವಿ.
2: ಕಿವಿ ಅಲ್ವಾ? ಓಕೆ, ಇನ್ನು ಒಂಚೂರು ಮುಂದುವರೆದು ಹೇಳೋದಾದ್ರೆ ಏನು?
3: ನಕ್ಷತ್ರ ಶ್ರವಣ.
2: ಶ್ರವಣ ನಕ್ಷತ್ರ. ಹಾಗೆ ಶ್ರಾವಣಿ ಅಂತ ಹೇಳದ್ಮೇಲೆ ಅದು ಕೇಳಿಸ್ಕೊಳ್ಳೋದು, ಹೇಳೋದಕ್ಕೆ ಏನ್ ಹೇಳ್ತಾರೆ? ಶ್ರುತಿ. ಹೌದಾ? ಈಗ ನಾನು ನೀನು ಮಾತಾಡಿದ್ರೆ ಮಾತು ಅಂತ ಕರಿತೀವಿ. ದೇವ್ರು ಮಾತಾಡಿದ್ರೆ ಏನಂತೀವಿ?
3: ದೇವ್ರು ಮಾತಾಡಿದ್ರೆ
2: ಶ್ರುತಿ ಅಂತ ಕರಿತೀವಿ. ದೇವರ ವಾಣಿಯನ್ನ ಶ್ರುತಿ ಅಂತ ಕರಿತೀವಿ, ಆಯ್ತಾ? ದೇವರ ವಾಣಿಯನ್ನ ಕೇಳೋದು ಶ್ರಾವಣಿ.
3: ಶ್ರಾವಣಿ
2: ಕರೆಕ್ಟಾ? ಕರೆಕ್ಟಾನೆ? ಓಕೆ. ಸಸ್ಯದ ಯಾವ ಭಾಗ ತನ್ನ ಆಹಾರನ ತಾನೇ ತಯಾರಿಸ್ಕೊಳ್ಳುತ್ತೆ?
3: ನನಗೆ ಪ್ರಶ್ನೆ ಸರಿಯಾಗಿ ಕೇಳಿಸಿಲ್ಲ.
2: ಸಸ್ಯ? ಓಕೆ, ಸಸ್ಯ ಪ್ಲಾಂಟ್ ಇದೆಯಲ್ಲ, ಆದ್ರೂ ತನ್ನ ಫುಡ್ ಅನ್ನ ಹೇಗೆ ತಯಾರಿಸ್ಕೊಳ್ಳುತ್ತೆ, ಯಾವ ಭಾಗದಿಂದ ತಯಾರಿಸ್ಕೊಳ್ಳುತ್ತೆ?
3: ಇದು ಲೀಫ್.
2: ಲೀಫ್, ವೆರಿ ಗುಡ್. ಸೂಪರ್ ಆಗಿ ಹೇಳಿದ್ಯಾ. ಇನ್ನೊಂದು ಈಗ ಸಾಕು, ಎರಡೇ. ನಿನಗೆ ಇವಾಗ ಯಾವ ಹಾಡು ಬೇಕು?
3: ನನಗೆ AK-47 ಇಂದ ಮೈಸನ್.
2: ಯಪ್ಪ, ನೀನು AK-47 ಅಂದ್ರೆ ನನಗೆ ಹೆದರಿಕೆ ಆಗುತ್ತೆ.
3: ಯಾಕೆ ಸರ್?
2: ಯಾವಾಗಲೂ AK-47 ಅನ್ಬಿಡ್ತೀಯಲ್ಲ.
3: ಯಾಕಂದ್ರೆ ಅದರಲ್ಲಿ ಇದು ಭಾರತ ದೇಶದ ಪ್ಯಾಟ್ರಿಯಾಟಿಕ್ ಎಲ್ಲ ಇದಿರುತ್ತೆ.
2: ಪ್ಯಾಟ್ರಿಯಾಟಿಕ್ ಸಾಂಗ್ ಇಷ್ಟನಾ ನಿನಗೆ?
3: ಹಾ ಸರ್.
2: ಥ್ಯಾಂಕ್ ಯು. ರೇಡಿಯೋ ಕೇಳ್ತಾ ಇರ್ತೀಯಾ?
3: ಹಾ ಸರ್, ನಮ್ಮ ಅಮ್ಮ ಡೈಲಿ ಹಾಕ್ತಾರೆ, ನಾನು ಕೇಳ್ತೀನಿ.
2: ನಿಮ್ಮ ಅಮ್ಮನ ಹೆಸರೇನು?
3: ಸುಮಲತಾ.
2: ಅಪ್ಪನ ಹೆಸರೇನು?
3: ಇದು ಪ್ರಕಾಶ್.
2: ಪ್ರಕಾಶ್, ಓಕೆ, ಕರೆಕ್ಟ್ ಆಗಿದೆ.

0: ಹೆಸರು ಪ್ರಕಾಶ ಬಿದ್ರೆ ಸುಮಲತಾ, ಅದು ಪ್ರಕೃತಿ, ಕರೆಕ್ಟಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಶ್ರಾವಣಿ, ಥ್ಯಾಂಕ್ ಯು,
1: ಧನ್ಯವಾದ,
0: ಧನ್ಯವಾದ, ಧನ್ಯವಾದ. ನೀನು ಇಷ್ಟಪಟ್ಟ ಗೀತೆ ಇವಾಗ ಪ್ರಸಾರವಾಗುತ್ತೆ AK-47 ಇಂದ. ಕಾರ್ಯಕ್ರಮ ಕೇಳ್ತಾ ಇರು, ಮುಂದಿನ ಭಾನುವಾರ ಫೋನ್ ಮಾಡ್ತೀಯಾ? ಬಾಯ್
1: ಖಂಡಿತ ಮಾಡ್ತೀನಿ.
0: ಬಾಯ್ ಬಾಯ್
1: ಬಾಯ್ ಸರ್,
0: ಬಾಯ್, ಥ್ಯಾಂಕ್ ಯು, ಬಾಯ್. ಶ್ರಾವಣಿಗೋಸ್ಕರ ಅವಳು ಇಷ್ಟಪಟ್ಟಿರೋ ಈ ಒಂದು ಸುಂದರ ಗೀತೆ.

0: ಮಕ್ಕಳ ವಿಶೇಷ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಕರೆಗೊಂದು ಹಾಡೋ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮೊಂದಿಗೆ ಕೃತಿಕಾ ಲೈನ್ನಲ್ಲಿ ಇದ್ದಾಳೆ. ಕೃತಿಕಾ, ಹಾಯ್.
1: ಹಾಯ್.
0: ಏನ್ ಮಾಡ್ತಾ ಇದೀಯಾ? ಸುಮ್ಮನ್ ಕೂತ್ಕೊಂಡಿದ್ಯಾ ಅಲ್ವೇ? ರೇಡಿಯೋ ಕೇಳ್ತಾ ಇದ್ದೀನಿ ಅಂತ ಹೇಳ್ಬೇಕಲ್ವಾ? ಎಷ್ಟನೇ ಕ್ಲಾಸ್ ನೀನು? ಪುಟ್ಟಿ ಜೋರಾಗಿ ಮಾತಾಡ್ಬೇಕು ನೀನು. ಫಿಫ್ತಾ? ಓಕೆ. ಬೆಂಗಳೂರಿನಿಂದ ತಾನೇ ಕರೆ ಮಾಡ್ತಾ ಇರೋದು ನೀನು? ಯಾವೂರು? ಹೆಸರುಘಟ್ಟದಿಂದನಾ? ಸರಿ ಸರಿ. ಹಾಂ, ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡ್ಯಾ? ಓಕೆ. ಮತ್ತಿನ್ನೇನು ಸಮಾಚಾರ? ಟೆಸ್ಟ್ ಎಲ್ಲ ಆಯ್ತಾ? ಓದ್ತಾ ಇದೆಯಾ ಅಲ್ವಾ? ಸರಿ. ನಿನಗೆ ಯಾವ ಸಬ್ಜೆಕ್ಟ್ ಇಷ್ಟ?
1: ಕನ್ನಡ.
0: ಕನ್ನಡ ಇಷ್ಟನಾ? ಓಕೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ನಮ್ಮ ಕನ್ನಡದ ಕವಿ ಯಾರು?
1: ಕುವೆಂಪು.
0: ಕುವೆಂಪು. ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಜನಕ್ಕೆ ಸಿಕ್ಕಿದೆ ಕನ್ನಡದಲ್ಲಿ? ನಿನಗೆ ಕನ್ನಡ ಇಷ್ಟ ತಾನೇ ಕೃತಿಕಾ? ಎಷ್ಟು ಜನಕ್ಕೆ ಸಿಕ್ಕಿದೆ ಇದುವರೆಗೂ? ಇನ್ನೂ ಗೊತ್ತಿಲ್ವಾ? 8 ಜನಕ್ಕೆ ಸಿಕ್ಕಿದೆ ಅಲ್ವಾ? ಯಾರ್ಯಾರಿಗೆ ಸಿಕ್ಕಿದೆ?
1: 8
0: ಜನಕ್ಕೆ. ಸರಿ, ಅವ್ರ ಹೆಸರೇನು? ಹೇಳ್ಬೇಕು ನೀನು. ಹೇಳಲೇಬೇಕು. ಗೊತ್ತಿಲ್ವಾ? ಹೇಳು. ನೀನು ನಿನಗೆ ಕನ್ನಡ ಇಷ್ಟ ತಾನೇ? ಅವೆಲ್ಲ ತಿಳ್ಕೊಬೇಕು ಪುಟ್ಟ. ಯಾರ್ಯಾರಿಗೆ ಸಿಕ್ಕಿದೆ ಹೇಳ ನಾನು, ಮತ್ತೆ ಮರಿಬಾರ್ದು ಆಯ್ತಾ? ಕುವೆಂಪು ಅವರಿಗೆ, ದರಾ ಬೇಂದ್ರೆ ಅವರಿಗೆ, ಗೊತ್ತಾಗ್ತಿದ್ಯಾ? ಶಿವರಾಮ್ ಕಾರಂತರಿಗೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿಕ್ರು ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, 8 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಗೊತ್ತಾಯ್ತಾ? ನೀನು ಬರೀ ಕನ್ನಡ ಇಷ್ಟ ಅಂತ ಹೇಳಿದ್ರೆ ಆಗಲಿಲ್ಲ, ಕನ್ನಡದಲ್ಲಿ ಯಾವೇನೇನು ಕಲಿಬೇಕು ಅನ್ನೋದನ್ನು ಕಲಿಬೇಕು. ಅವನ್ನೆಲ್ಲ ಕಲಿತು ನೀನು ಕನ್ನಡನ ಇಷ್ಟಪಡಬೇಕು, ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಸರಿ, ಯಾವ ಹಾಡಬೇಕು ನಿನಗೆ? ಗ್ರಾಮ ನೋಡು, ಇವನ್ನೆಲ್ಲ ಕಲ್ತ್ಕೊಂಡಿದ್ಯಾ? ಜ್ಞಾನಪೀಠ ಪ್ರಶಸ್ತಿ ಯಾರ್ಯಾರಿಗೆ ಬಂದಿದೆ ಅನ್ನೋದು ನಿನಗೆ ಕಲ್ತಿಲ್ಲ, ಅದನ್ನು ಕಲ್ತ್ಕೊಂಡ್ಬಿಡು ಆಯ್ತಾ? ಫಿಲಮ್ ನೋಡ್ತೀಯಾ? ನೋಡಲ್ವಾ? ಹೌದಾ? ರಾಮಾಯಣ ಮೂವಿ ಬೇಡ, ಬೇರೆದು ಯಾವ್ದಿದೆ ಕೇಳು. ಬೇರೆದು ಕೇಳು.
1: ಬೆಂಕಿಯಲ್ಲಿ
0: ತಂಪು ಕಂಡೇನು ಸಾಂಗ್ ಬೇಕಾ? ಈಗ ಈ ಹಾಡು, ಈ ಹಾಡು ನೀನ್ ಇಷ್ಟಪಟ್ಟಿರೋದೋ ನಿಮ್ಮ ಅಮ್ಮ ಇಷ್ಟಪಟ್ಟಿರೋದೋ? ಅಲ್ಲಿ ಯಾವ್ದೋ ಒಂದ್ ಬೇರೆ ಧ್ವನಿ ಬಂತಲ್ಲ, ಅದ್ ಯಾರದ್ದು? ಅಮ್ಮಂದ, ಅಕ್ಕಂದ, ಯಾರದ್ದು?
2: ಹಲೋ,
0: ಅವ್ರ ಅಮ್ಮನಾ? ಕೃತಿಗಾಗೆ ಕನ್ನಡ ತುಂಬಾ ಇಷ್ಟ ಅಂತೆ, ಅವಳಿಗೆಲ್ಲ ಕಲಿಸಿ ಆಯ್ತಾ? ಇವೆಲ್ಲ ತುಂಬಾ ಸಾಮಾನ್ಯವಾದ, ಏನೋ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಆಯ್ತಾ? ಮಕ್ಕಳೆಲ್ಲ ಅವೆಲ್ಲ ಕಲಿಬೇಕು. ಆಯ್ತು, ಧನ್ಯವಾದ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗಿಯಾದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯಿಂದ ಸ್ಫೂರ್ತಿ ಪಡೆದು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಷ್ಟ್ರವನ್ನು ಒಂದುಗೂಡಿಸಿದರು. ಅವರ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ವಸಾಹತುಶಾಹಿ ಯುಗದ ಕಾನೂನುಗಳನ್ನು ಬದಲಾಯಿಸಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತಂದಿರುವ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳು ತಂತ್ರಜ್ಞಾನ, ಸಮಯ ಮತ್ತು ನಂಬಿಕೆ ಎಂಬ ಮೂರು ಪ್ರಮುಖ ಸ್ತಂಭಗಳನ್ನು ಆಧರಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶ ಮತ್ತು ಕರ್ನಾಟಕದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವಾಲಯ ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ನೇಮಕಾತಿಗಳಲ್ಲಿ 20 ವಕೀಲರು ಮತ್ತು 10 ನ್ಯಾಯಾಂಗ ಅಧಿಕಾರಿಗಳು ಸೇರಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳ ಪದವಿಯ ಅಧಿಕಾರದ ಪ್ರಮಾಣ ವಚನವನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಮಧ್ಯಾಹ್ನ 3:30 ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಬೋಧಿಸಲಿದ್ದಾರೆ. ರಾಮನಗರ ಜಿಲ್ಲೆಯ ತಾಲೂಕುಗಳಲ್ಲಿ ನಾಳೆಯಿಂದ 3 ದಿನಗಳ ಕಾಲ ಬರ ಅಧ್ಯಯನ ಪ್ರವಾಸವನ್ನು ಕೈಗೊಂಡು ಸರ್ಕಾರಕ್ಕೆ ವರದಿಯನ್ನು ನೀಡಲಾಗುವುದು ಎಂದು ಸಚಿವ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಉಂಟಾಗಿ 2 ತಿಂಗಳು ಕಳೆದಿದ್ದು ಮೈಸೂರು ಮತ್ತು ಮಂಡ್ಯ ಭಾಗದಲ್ಲಿ ಪೂರ್ವ ಮುಂಗಾರು ಅವಧಿಯಲ್ಲಿ ರೈತರು ಬಿತ್ತನೆ ಮಾಡಿರುವ ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಸಚಿವ ಎನ್. ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಮಾದಕ ವಸ್ತುಗಳ ಸೇವನೆಯು ಜ್ವಲಂತ ಸಮಸ್ಯೆಯಾಗಿದ್ದು ಇದನ್ನು ತಡೆಯಲು ಯುವ ಜನರಿಗಾಗಿ ಹಲವು ಸಾಂಸ್ಕೃತಿಕ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮೈಭಾರ ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ ರೆಡ್ಡಿ ತಿಳಿಸಿದ್ದಾರೆ. ಅಮೆರಿಕದಲ್ಲಿ ನಡೆಯುತ್ತಿರುವಂತಹ 20 ವರ್ಷದ ಒಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 3 ಏರಿಕೆಯಾಗಿದೆ. ಭಾರತದ ಬಸಂತ್ ಕುಮಾರ್ ಮೇಘವಾಲ್ ಇಂದು ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದರೆ ಶಹನವಾಜ್ ಖಾನ್ ಲಾಂಗ್ ಜಂಪ್ನಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 ಸುದ್ದಿ ಮುಖ್ಯಾಂಶಗಳನ್ನು ಸಂಜೆ 5 ಗಂಟೆಗೆ ಕೇಳಲಿದ್ದೀರಿ.

0: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಒಂದು ಗಂಟೆ 10 ನಿಮಿಷದಿಂದ ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮ ಮೂಡಿ ಬರುತ್ತೆ. ನಿಮ್ಮ ಇಷ್ಟದ ಗೀತೆಯ ಗಾಗಿ ಕೋರಿಕೆಯನ್ನು ಸಲ್ಲಿಸಬೇಕಾದ ನಮ್ಮ ವಾಟ್ಸಪ್ 9483091029 9483091029 9

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ವಾರ್ತೆಗಳ ವಿವರ. ಹರ್ ಘರ್ ತಿರಂಗಾ ಅಭಿಯಾನ ಇಂದು ಆರಂಭವಾಗಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು

0: ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ ಆಗಸ್ಟ್ 15ರಂದು ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯಿಂದ ಸ್ಫೂರ್ತಿ ಪಡೆದು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಷ್ಟವನ್ನು ಒಂದುಗೂಡಿಸಿದರು. ಅವರ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ ಯಾವಾಗಲೂ ಪ್ರತಿಯೊಬ್ಬ ಭಾರತೀಯನಿಗೂ ಸ್ಫೂರ್ತಿಯಾಗಿ ಉಳಿಯುತ್ತದೆ. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಿಂದ ಪ್ರೇರಿತರಾಗಿ ಕ್ವಿಟ್ ಇಂಡಿಯಾ ಚಳವಳಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ತುಂಬಿತು. ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತರಾಗಲು ಜನರ ಅಚಲ ದೃಢ ಸಂಕಲ್ಪವನ್ನು ಈ ಚಳವಳಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶ ಮತ್ತು ಕರ್ನಾಟಕದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವಾಲಯ ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ನೇಮಕಾತಿಗಳಲ್ಲಿ 20 ವಕೀಲರು ಮತ್ತು 10 ನ್ಯಾಯಾಂಗ ಅಧಿಕಾರಿಗಳು ಸೇರಿದ್ದಾರೆ. ಒಟ್ಟು 15 ನ್ಯಾಯಮೂರ್ತಿಗಳನ್ನು ಮದ್ರಾಸ್ ಹೈಕೋರ್ಟ್ಗೆ, 8 ನ್ಯಾಯಮೂರ್ತಿಗಳನ್ನು ಕೋಲ್ಕತ್ತಾ ಹೈಕೋರ್ಟ್ಗೆ, 6 ನ್ಯಾಯಮೂರ್ತಿಗಳನ್ನು ಕರ್ನಾಟಕ ಹೈಕೋರ್ಟ್ಗೆ ಮತ್ತು 1 ನ್ಯಾಯಮೂರ್ತಿಗಳನ್ನು ಮಧ್ಯಪ್ರದೇಶ ಹೈಕೋರ್ಟ್ಗೆ ನೇಮಿಸಲಾಗಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಸುಪ್ರೀಂಕೋರ್ಟ್ ಕೊಲಿಜಿಯಂನೊಂದಿಗೆ ಸಮಾಲೋಚಿಸಿ ರಾಷ್ಟಪತಿಗಳು ಈ ನೇಮಕಾತಿಗಳನ್ನು ಮಾಡಿದ್ದಾರೆ. ಹೊಸದಾಗಿ ನೇಮಕಗೊಂಡ ನ್ಯಾಯಮೂರ್ತಿಗಳು ಮುಂದಿನ ದಿನಗಳಲ್ಲಿ ಪ್ರಮಾಣವಚನ ಸ್ವೀಕರಿಸಿ ಅಧಿಕಾರ ವಹಿಸಿಕೊಳ್ಳುವ ನಿರೀಕ್ಷೆಯಿದೆ. ಈ ನೇಮಕಾತಿಗಳು 4 ಹೈಕೋರ್ಟ್ಗಳಲ್ಲಿನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಮತ್ತು ಬಾಕಿ ಇರುವ ಪ್ರಕರಣಗಳ ವಿಲೇವಾರಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಸಾಹತುಶಾಹಿ ಯುಗದ ಕಾನೂನುಗಳನ್ನು ಬದಲಾಯಿಸಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತಂದಿರುವ 3 ಹೊಸ ಕ್ರಿಮಿನಲ್ ಕಾನೂನುಗಳು ತಂತ್ರಜ್ಞಾನ, ಸಮಯ ಮತ್ತು ನಂಬಿಕೆ ಎಂಬ 3 ಪ್ರಮುಖ ಸ್ತಂಭಗಳನ್ನು ಆಧರಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗೋರಿಮೆಡುವಿನ ಪೊಲೀಸ್ ತರಬೇತಿ ಶಾಲಾ ಮೈದಾನದಲ್ಲಿ ಪುದುಚೇರಿ ಪೊಲೀಸರಿಗೆ ರಾಷ್ಟಪತಿಗಳ ಪೊಲೀಸ್ ಗೌರವ ಪ್ರದಾನ ಮಾಡಿ ಮಾತನಾಡಿದ ಅವರು, ಹೆಚ್ಚು ತಂತ್ರಜ್ಞಾನ ಆಧಾರಿತ ಮತ್ತು ಸಮಯಕ್ಕೆ ಅನುಗುಣವಾಗಿರುವ ವ್ಯವಸ್ಥೆಯ ಮೂಲಕ ನಾಗರಿಕರಿಗೆ ನ್ಯಾಯವನ್ನು ಖಚಿತಪಡಿಸುವುದು ಹೊಸ ಕ್ರಿಮಿನಲ್ ಕಾನೂನುಗಳ ಉದ್ದೇಶವಾಗಿದೆ ಎಂದರು. ಪುದುಚೇರಿ ಪೊಲೀಸರು 5,000ಕ್ಕಿಂತ ಕಡಿಮೆ ಸಿಬ್ಬಂದಿಯನ್ನು ಹೊಂದಿದ್ದರೂ ಪುದುಚೇರಿಯನ್ನು ರಕ್ಷಿಸುವುದು, ಅದರ ಆಂತರಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶದ ಗೌರವ ಮತ್ತು ಘನತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ ಮಲಪ್ಪುರಂನಲ್ಲಿ ಅಕ್ರಮ ಸ್ಫೋಟಕಗಳ ಬೃಹತ್ ಸರಕನ್ನು ವಶಪಡಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿದೆ. ಆರೋಪಿಯನ್ನು ಮಲಪ್ಪುರಂ ಜಿಲ್ಲೆಯ ಮಂಜೇರಿಯಿಂದ ಬಂಧಿಸಲಾಗಿದೆ. ಈತ ಸ್ಫೋಟಕಗಳ ಅಕ್ರಮ ಸಂಗ್ರಹಣೆಯಲ್ಲಿ ಭಾಗಿಯಾಗಿದ್ದ ಎಂದು ಎನ್ಐಎ ತಿಳಿಸಿದೆ. ಕರ್ನಾಟಕದ ವಿಜಯಪುರದಿಂದ ಇನ್ನೂ 3 ಆರೋಪಿಗಳನ್ನು ಎನ್ಐಎ ಅಧಿಕಾರಿಗಳು ಶುಕ್ರವಾರ ಬಂಧಿಸಿದ್ದರು. ಈ ಪ್ರಕರಣದಲ್ಲಿ ಮಲಪ್ಪುರಂನ ಚೆಮ್ಮಡ್ ತಲಪುರ ರಸ್ತೆಯಲ್ಲಿರುವ ಪರ್ಹ ಹಾಲೋಬ್ರಿಕ್ಸ್ ಕಂಪನಿಯ ಕಾಂಪೌಂಡ್ನಲ್ಲಿ ನಿಲ್ಲಿಸಲಾಗಿದ್ದ ಲಾರಿಯಿಂದ 89,600 ಸ್ಫೋಟಕ ಕಡ್ಡಿಗಳು ಮತ್ತು 10,500 ಶಾಕ್ ಟ್ಯೂಬ್ಗಳನ್ನು ಎನ್ಐಎ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಜಾರ್ಖಂಡ್

ಜಾರ್ಖಂಡ್ನ ರಾಂಚಿಯಲ್ಲಿ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ನೇಮಕಾತಿಯಲ್ಲಿ ನಡೆದ ಅಕ್ರಮಕ್ಕೆ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇಂದು ರಾಜ್ಯ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ. ಜಾರ್ಖಂಡ್ ಸರ್ಕಾರ ಮತ್ತು ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳ ಮುಖಂಡರ ನಡುವಿನ ಮಾತುಕತೆ ಇಂದು ಮಧ್ಯಾಹ್ನ ನಡೆಯುವ ಸಾಧ್ಯತೆ ಇದೆ. ಸರ್ಕಾರ ಮಟ್ಟದ ನಿಯೋಗವು ವಿದ್ಯಾರ್ಥಿಗಳೊಂದಿಗೆ ನಡೆದ ಮೊದಲ ಸುತ್ತಿನ ಮಾತುಕತೆಯ ವಿವರಗಳನ್ನು ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರಿಗೆ ವಿವರಿಸಿದೆ. ಬೇಡಿಕೆ ಈಡೇರುವವರೆಗೆ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಲಿದ್ದಾರೆ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಕಾಕೋರಿ ರೈಲು ಕಾರ್ಯಾಚರಣೆಯ ಅಮರ ಕ್ರಾಂತಿಕಾರಿಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಾಕೋರಿ ರೈಲು ಕಾರ್ಯಾಚರಣೆಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಮರೆಯಲಾಗದ ಅಧ್ಯಾಯವಾಗಿದ್ದು, ಬ್ರಿಟಿಷರ ಅನ್ಯಾಯ ಮತ್ತು ದಬ್ಬಾಳಿಕೆಯ ವಿರುದ್ದದ ಸಶಸ್ತ್ರ ಕ್ರಾಂತಿಗೆ ಹೊಸ ವೇಗ ನೀಡಿತು ಎಂದು ಹೇಳಿದ್ದಾರೆ. ಚಂದ್ರಶೇಖರ ಆಜಾದ್ ಮತ್ತು ರಾಮ್ಪ್ರಸಾದ್ ಬಿಸ್ಮಿಲ್ ಅವರ ನೇತೃತ್ವದಲ್ಲಿ ಧೈರ್ಯಶಾಲಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಅಚಲ ಧೈರ್ಯ ಮತ್ತು ಸಮರ್ಪಣೆಯ ಮೂಲಕ ದೇಶದ ಸಂಪನ್ಮೂಲಗಳು ಜನರಿಗೆ ಸೇರಿವೆ ಎಂಬ ಸಂದೇಶವನ್ನು ಬ್ರಿಟಿಷ್ ಆಡಳಿತಕ್ಕೆ ರವಾನಿಸಿದರು. ಕಾಕೋರಿ ರೈಲು ಕಾರ್ಯಾಚರಣೆಯ ಎಲ್ಲ ಅಮರ ಕ್ರಾಂತಿಕಾರಿಗಳಿಗೆ ರಾಷ್ಟ ಸದಾ ಋಣಿಯಾಗಿರಲಿದೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಶ್ಮಿತಾ ಚಾಲಿಹ ಅವರು ಅದ್ಭುತ ಹೋರಾಟದ ಮೂಲಕ ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ನಲ್ಲಿ ಅಸ್ಸಾಂನ ಅಶ್ಮಿತಾ ಚಾಲಿಹ ಅವರು ಚೀನಾದ ಹಾನ್ ಕಿಯಾನ್ ಕ್ಸಿ ಅವರನ್ನು 14-21, 21-14, 21-14 ಸೆಟ್ಗಳಿಂದ ಪರಾಭವಗೊಳಿಸಿದರು. ಮೊದಲ ಸೆಟ್ನಲ್ಲಿ ಸೋತ ಬಳಿಕ ಸತತ 2 ಸೆಟ್ಗಳಲ್ಲಿ ಗೆಲುವು ಸಾಧಿಸಿದ ಅಶ್ಮಿತಾ ಅವರು 53 ನಿಮಿಷಗಳಲ್ಲಿ ಪಂದ್ಯವನ್ನು ತಮ್ಮದಾಗಿಸಿಕೊಂಡರು. ಇದು ಅವರ ಮೊದಲ ಬಿಡಬ್ಲ್ಯೂಎಫ್ ಪ್ರಶಸ್ತಿಯಾಗಿದೆ. ಅಶ್ಮಿತಾ ಚಾಲಿಹ ಅವರು 2024 ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದರು. 2019 ದಕ್ಷಿಣ ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳಾ ಸಿಂಗಲ್ಸ್ ಮತ್ತು ತಂಡ ವಿಭಾಗಗಳಲ್ಲೂ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದರು. ಅಮೆರಿಕದಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಭಾರತದ ಬಸಂತ್ ಕುಮಾರ್ ಮೇಘವಾಲ್ ಇಂದು ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದರೆ ಶಹನವಾಜ್ ಖಾನ್ ಲಾಂಗ್ ಜಂಪ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ಹೈಜಂಪ್ನಲ್ಲಿ 19 ವರ್ಷದ ಬಸಂತ್ ಕುಮಾರ್ 2.21 ಮೀಟರ್ ಜಿಗಿದು ತಮ್ಮ ವೈಯಕ್ತಿಕ ಶ್ರೇಷ್ಠ ಸಾಧನೆ ಮಾಡುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಮೂಲಕ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಹೈಜಂಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಪುರುಷರ ಲಾಂಗ್ ಜಂಪ್ನಲ್ಲಿ 18 ವರ್ಷದ ಶಹನವಾಜ್ 7.84 ಮೀಟರ್ ಜಿಗಿಯುವ ಮೂಲಕ ಕಂಚಿನ ಪದಕ ಗೆದ್ದರು. ಇದಕ್ಕೂ ಮೊದಲು ಜಾವೆಲಿನ್ ಎಸೆತದಲ್ಲಿ ಆಶಿಶ್ ಯಾದವ್ ಬೆಳ್ಳಿ ಪದಕ ಗೆದ್ದರು. ನೀರಜ್ ಚೋಪ್ರಾ ಅವರ ನಂತರ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದ 2ನೇ ಭಾರತೀಯರಾದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

ಈ ಗುರು ಕಿರಣ್ ಮೊದಲ ಗುರು ಅಂತ ಹೇಳಬೇಕಾದ್ರೆ ಆಕಾಶವಾಣಿ ಟ್ಯೂನ್ ಮಾಡಿ 102.9 FM ವಿವಿಧ ಭಾರತಿ. ನಾನು ಟೈಮ್ ಸಿಕ್ಕಾಗಲೆಲ್ಲ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

1:22:25 ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳೆಲ್ಲ ಆತ್ಮೀಯವಾದ ಸ್ವಾಗತ. ಹಾಗೂ ಮಧ್ಯಾಹ್ನದ ಇಂದಿನ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ನಾನಿದ್ದೇನೆ, ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ತಡ ಮಾಡುವುದ ಬೇಡ, ಮಾಡುವುದಂತೂ ಬೇಡವೇ ಬೇಡ. ಯಾಕೆ ಅಂತ ಹೇಳಿದ್ರೆ ನಮಗೆ ಸಮಯ ತುಂಬ ಕಡಿಮೆ ಇರೋದರಿಂದ ನಿಮ್ಮೆಲ್ಲರ ಕೋರಿಕೆಯ ಗೀತೆಗಳನ್ನು ಪ್ರಸಾರ ಮಾಡುವಷ್ಟು ಸಮಯ ನಮಗೆ ಸಿಗುತ್ತೋ ಸಿಗಲ್ವೋ, ಎಲ್ಲರ ಗೀತೆಗಳು ಪ್ರಸಾರವಾಗುತ್ತೋ ಆಗಲ್ವೋ, ಆದರೂ ಕೂಡ ಪ್ರಸಾರ ಮಾಡುವ ಪ್ರಯತ್ನವಂತೂ ಮಾಡೇ ಮಾಡ್ತೇವೆ. ರಾಜು ಶಂಕರಘಟ್ಟದಿಂದ ಸಂದೇಶವನ್ನು ಕಳಿಸಿ, ನನಗೆ ವಸಂತಲಕ್ಷ್ಮಿ ಚಿತ್ರದಲ್ಲಿ ಮೂಡಿ ಬಂದಂತಹ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ಈ ಗೀತೆಯನ್ನು ಪ್ರಸಾರ ಮಾಡ್ತೀರಾ ಅಂಥೇಳಿ ಸಂದೇಶವನ್ನು ಕಳಿಸಿದ್ರು. ರಾಜು ಶಂಕರಘಟ್ಟದಿಂದ ಈ ಸಂದೇಶ ನಮಗೆ ಬಂದಿದೆ. ರಾಜು ಅವರಿಗೆ ಈ ಸುಂದರ ಗೀತೆ ವಸಂತಲಕ್ಷ್ಮಿ ಚಿತ್ರದಿಂದ.

ಪ್ರಸಾರ ಗೀತೆಗಳ ಪ್ರಸಾರಕ್ಕೋಸ್ಕರ ನಮ್ಮ ಹತ್ರ ಬಂದಿದೆ. 120-130 ಗೀತೆಗಳನ್ನ ಪ್ರಸಾರ ಮಾಡುವಷ್ಟು ಸಮಯ ಎಲ್ಲಿದೆ? ಇನ್ನೇನು ಅಬ್ಬಬ್ಬ ಅಂತ ಹೇಳಿದ್ರು ಒಂದು 35 ನಿಮಿಷ ಇರ್ಬೋದು, ಎಷ್ಟು ಸಾಧ್ಯನೋ ಅಷ್ಟು ಮಾಡಬಹುದು. ಮತ್ತಿನ್ನು ನಮ್ಮ ಕೇಳುಗರು ಯಾರಪ್ಪ ಅಂತ ಹೇಳಿದ್ರೆ ಜಗದಂಬಿಕಾ ಹಂಸವೇಣಿಯವರು ಸಂದೇಶವನ್ನು ಕಳಿಸಿ ಹೇಳ್ತಾರೆ. ನವತಾರೆ ಚಿತ್ರದ ಮೌಟಣದ ಅರಮನೆ ಬಾಗಿಲ ತೆರೆದನು ಭಾನಿನ ರವಿತೇಜ, ಈ ಗೀತೆಯನ್ನು ಪ್ರಸಾರ ಮಾಡ್ತೀರಾ ಅಂತ ಹೇಳಿ ಕೇಳಿದ್ದಾರೆ. ಅವ್ರಿಗೋಸ್ಕರ ಈ ಗೀತೆ ಪ್ರಸಾರವಾಗ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ವಿವಿಧ ಭಾರತಿ 102.9 ಎಫ್ಎಂ.
2: ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಸಂದೇಶ ನಮಗೆ, ಸಂಗೀತ ನಮಗೆ, ಚಿತ್ರ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಧಾತ್ರಿ ಮತ್ತು ಹರ್ಷ ಚಿಕ್ಕಲ್ಸಂದ್ರದಿಂದ ಸಂದೇಶವನ್ನು ಕಳಿಸಿ, ಬೆಂಗಳೂರು ಚಿಕ್ಕಲ್ಸಂದ್ರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ, ನಮಗೆ ಗುರುಭಕ್ತಿ ಚಿತ್ರದ ನನಗೂ ನಿನಗೂ ನೆಂಟನ್ನು ತಂದಿದೆ ಈ ಗೀತವನ್ನು ಪ್ರಸಾರ ಮಾಡ್ತೀರಾ ಅಂತ ಹೇಳಿ ಕೇಳಿದ್ದಾರೆ. ಅವ್ರಿಗೋಸ್ಕರ ಈ ಸುಂದರ ಗೀತೆ ವಾಣಿಜಯರ ಮತ್ತು ರಾಜ್ಕುಮಾರ್ ಭಾರತಿಯವರ ಧ್ವನಿಯಲ್ಲಿದೆ. ಶ್ಯಾಮಸುಂದರ ಕುಲಕರ್ಣಿಯವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಚಿತ್ರದುರ್ಗ ಜಿಲ್ಲೆ ಓಬನಹಳ್ಳಿಯಿಂದ ಶಿವಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಮೃತ ಅವರು ಕೂಡ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ, ರಣಧೀರ ಚಿತ್ರದ ಒಂದಾನೊಂದು ಕಾಲದಲ್ಲಿ ಆರಂಭ ಈ ಗೀತೆ ಪ್ರಸಾರ ಮಾಡ್ತೀರಾ ಅಂತ ಹೇಳಿ ಕೇಳಿದ್ದಾರೆ. ಪಿ ಸುಶೀಲ ಅವರ ಧ್ವನಿಯಲ್ಲಿದೆ, ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ. ಪಿ ಸುಶೀಲ ಮತ್ತು ರಮೇಶ್ ಅವರ ಧ್ವನಿಯಲ್ಲಿ ರಣಧೀರ ಚಿತ್ರದ ಈ ಗೀತೆ.

ಶುಭ ಮಧ್ಯಾಹ್ನ ಸರ್. ಸಂದೇಶ ನಮಗೆ ಸಂಗೀತ ನಿಮಗೆ ಈ ಕಾರ್ಯಕ್ರಮದಲ್ಲಿ ಈ ಒಂದು ಸೊಗಸಾದ ಗೀತೆಯನ್ನು ಪ್ರಸಾರ ಮಾಡ್ತೀರಾ. ರಶ್ಮಿ ಚಿತ್ರದ ಇಬ್ಬನಿ ತಬ್ಬಿದ ಇಳೆಯಲಿ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ ಕೋರಿಕೆಯನ್ನು ಸಲ್ಲಿಸಿದ್ದಾರೆ ಎಸ್ ಎಂ ಶೋಭಾ ಹಾಸನದಿಂದ. ಶೋಭಾ ಅವರ ಕೋರಿಕೆಯ ಗೀತೆ ಪ್ರಸಾರವಾಗುತ್ತೆ ರಶ್ಮಿ ಚಿತ್ರದಿಂದ. ಎಲ್ ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿದೆ, ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಅಗಸ್ತ್ಯ ಅವರ ಸ್ವರಕಲ್ಪನೆ ಇದೆ.

ಶ್ರೋತೃಗಳ ಕೋರಿಕೆಯ ಗೀತೆಗಳನ್ನು ಪ್ರಸಾರ ಮಾಡುವ ಕಾರ್ಯಕ್ರಮ ಸಂದೇಶ ನಮಗೆ, ಸಂಗೀತ ನಿಮಗೆ. ಈ ಹೊತ್ತಿನಲ್ಲಿ ನಾವಿದ್ದೇವೆ. ನಮಸ್ತೆ ಸರ್, ನನಗೊಂದು ಗೀತೆ ಪ್ರಸಾರ ಮಾಡ್ತೀರಾ ಅಂಥೇಳಿ ರಾಮಕೃಷ್ಣ ರಾಜಗೋಪಾಲ್ ನಗರ ಬೆಂಗಳೂರಿನಿಂದ ಹೇಳ್ತಾರೆ. ನನಗೆ ಚಲಿಸುವ ಮೋಡಗಳು ಚಿತ್ರದ ನೀನೆಲ್ಲೋ ನಾನಲ್ಲೇ ಗೀತೆ ಪ್ರಸಾರ ಮಾಡಿ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿರುವ ಈ ಗೀತೆ ಅಂತೇಳಿ ಹೇಳ್ತಾ ಇದ್ದಾರೆ. ರಾಮಕೃಷ್ಣ ರಾಜಗೋಪಾಲ್ ನಗರ ಇವರ ಕೋರಿಕೆಯ ಗೀತೆ ಈಗ ಪ್ರಸಾರವಾಗುತ್ತೆ. ಡಾಕ್ಟರ್ ರಾಜ್ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಚಿತ್ರ ಚಲಿಸುವ ಮೋಡಗಳು.

ಬೆಟ್ಟರಾಜ್ ಅವರ ಧ್ವನಿಯಲ್ಲಿ ಮೂಡಿ ಬಂದ ಗೀತೆ ಚಲಿಸುವ ಮೋಡಗಳು ಚಿತ್ತದಾಗಿತ್ತು. ರಾಮಕೃಷ್ಣ ರಾಜಗೋಪಾಲ್ ನಗರ ಬೆಂಗಳೂರಿನಿಂದ ಈ ಗೀತೆಗೆ ಕೋರಿಕೆಯನ್ನು ಸಲ್ಲಿಸಿದರು. ಹಾಗೆ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಕೂಡ ಇದೇ ಗೀತೆಯನ್ನು ಕೇಳಿ ಸಂದೇಶವನ್ನು ಕಳಿಸಿದರು. ಅವರಿಗೂ ಕೂಡ ಈ ಗೀತೆ ಪ್ರಸಾರವಾಯಿತು. ಮಂಡ್ಯದಿಂದ ಮಹೇಶ್ ಅವರ ಸಂದೇಶ, ಸ್ವಯಂವರ ಚಿತ್ತದ ಈ ಒಂದು ಗೀತೆ ಪ್ರಸಾರ ಮಾಡ್ತೀರಾ ಅಂತ ಹೇಳಿ ಕೇಳಿದ್ದಾರೆ. ಮಂಡ್ಯದಿಂದ ಮಹೇಶ್ ಅವರ ಸಂದೇಶಕ್ಕೆ, ಅವರ ಕೋರಿಕೆಗೆ ಈ ಗೀತೆ.

ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರ ಧ್ವನಿಯಲ್ಲಿ ಮೂಡಿಬಂತು ಈ ಗೀತೆ ಸ್ವಯಂ ರಚಿತದಾಗಿತ್ತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಆ ಗೀತೆ ಯಾವುದು ಅಂತ ಹೇಳಿದ್ರೆ ಅರುಣರಾಗ ಚಿತ್ರದ್ದು. ಕುಮಾರ್ ಬಂಗಾರಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಹೇಳಿದ್ದಾರೆ. ಕುಮಾರ್ ಬಂಗಾರಿ

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಅರುಣರಾಗ ಚಿತ್ತದ ಈ ಗೀತೆ

ಎಸ್ ಪಿ ಶೈಲಜಾ ಅವರ ಧ್ವನಿಯಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಪ್ರಸಾರವಾಗುತ್ತೆ, ಚಂದನದ ಗೊಂಬೆ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ಚಿ ವಿದೇಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಸ್ನೇಹಿತರೆ, ಇವತ್ತಿನ 2:40 ಚಿತ್ರದಾನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತೆ ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಗೀತೆಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ, ಸಚಿವ ಎನ್ ಚಲುವರಾಯಸ್ವಾಮಿ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಬೃಹತ್ ಯೋಜನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚಿತ್ರಣವನ್ನೇ ಬದಲಿಸಲಿದೆ, ರೈತರ ಹಿತರಕ್ಷಣೆಯು ತಮ್ಮ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ, ಹಿಂದಿನ ಸರ್ಕಾರ ಎಕರೆಗೆ ಕೇವಲ 25 ಲಕ್ಷ ರೂಪಾಯಿ ನಿಗದಿಪಡಿಸಿದ್ದರೆ ಈಗಿನ ಸರ್ಕಾರ ಪ್ರತಿ ಎಕರೆಗೆ 3 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪರಿಹಾರ ನೀಡಲು ತೀರ್ಮಾನಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಹಣದ ಬದಲಾಗಿ ಭೂಮಿ ಬಯಸುವ ರೈತರಿಗೆ 50% ಅಭಿವೃದ್ಧಿಪಡಿಸಿದ ಜಾಗವನ್ನು ನೀಡಲಾಗುವುದು. ಈ ಭೂಸ್ವಾಧೀನ ಪ್ರಕ್ರಿಯೆಯು ಸಂಪೂರ್ಣವಾಗಿ ಐಚ್ಛಿಕವಾಗಿದ್ದು, ಯೋಜನೆಗೆ ಜಮೀನು ನೀಡಲು ಇಷ್ಟವಿಲ್ಲದ ಯಾರ ಮೇಲೆಯೂ ಯಾವುದೇ ಒತ್ತಾಯವಿಲ್ಲ. ಯುವಜನತೆಗೆ ಅಪಾರ ಉದ್ಯೋಗಾವಕಾಶ

0: ಅವಕಾಶ ಸೃಷ್ಟಿಸಿ ರೈತರಿಗೆ ಗೌರವಯುತ ಜೀವನ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಅವರು ನಾಳೆಯಿಂದ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇದೇ 13ರಿಂದ 27ರವರೆಗೆ 10 ದಿನಗಳ ಕಾಲ ನಡೆಯಲಿರುವ ಮಳೆಗಾಲದ ವಿಧಾನಸಭೆ ಅಧಿವೇಶನವನ್ನು ಅವರು ನಡೆಸಿಕೊಡಲಿದ್ದು, ನಾಳೆ ವಿಧಾನಸಭಾ ಅಧ್ಯಕ್ಷರ ಕಚೇರಿಗೆ ತೆರಳಿ ಕಾರ್ಯ ಆರಂಭಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದ ಡಿ ಸುಧಾಕರ್, ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ದೇವೇಗೌಡ ಸೇರಿದಂತೆ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗುವುದು. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರೊಂದಿಗೆ ಡಾ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಹಾಗೂ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಅವರುಗಳಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಕಳೆದ ಸೋಮವಾರ ನಡೆದ ಮೊದಲ ಸಂಪುಟ ವಿಸ್ತರಣೆಯಲ್ಲಿ ಸಚಿವರಾದ 19 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಬೇಕಿದ್ದು, ಅಧಿವೇಶನ ಆರಂಭಕ್ಕೆ ಮುನ್ನ ಸಚಿವರುಗಳಿಗೆ ಖಾತೆಗಳನ್ನು ಹಂಚುವ ಸಂಭವವಿದೆ. ಪ್ರಶ್ನೋತ್ತರ, ಗಮನ ಸೆಳೆಯುವ ಸೂಚನೆಗಳು, ವಿಧೇಯಕಗಳ ಮಂಡನೆ, ನೂತನ ವಿಧಾನಸಭಾ ಅಧ್ಯಕ್ಷರ ನೇಮಕಕ್ಕೆ ಚುನಾವಣೆ ಪ್ರಸ್ತಾವ, ಅರ್ಧ ಗಂಟೆ ಕಾಲಾವಧಿ ಚರ್ಚೆ, ಶೂನ್ಯ ವೇಳೆ, ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ, ಅಧಿಕೃತ ನಿರ್ಣಯಗಳು, ವರದಿಗಳನ್ನು ಒಪ್ಪಿಸುವುದೂ ಸೇರಿದಂತೆ ಕಾರ್ಯಕಲಾಪಗಳ ಪಟ್ಟಿ ಸಿದ್ದಪಡಿಸಲು ಜಯಚಂದ್ರ ಅವರು ಗಮನವಹಿಸಲಿದ್ದಾರೆ. ಮುಂಗಾರು ಮಳೆ ಸಕಾಲಕ್ಕೆ ಆಗದೆ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಿಕೆ, ಬಿಡದಿ ಟೌನ್ಶಿಪ್ ವಿಷಯಗಳು ಸದನಗಳಲ್ಲಿ ತೀವ್ರ ಚರ್ಚೆಯಾಗುವ ನಿರೀಕ್ಷೆಗಳಿವೆ. 16ನೇ ವಿಧಾನಸಭೆಯ 8ನೇ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯ ಸಿದ್ದತೆಗಳನ್ನು ಸೋಮವಾರದಿಂದ ಆರಂಭಿಸುವುದಾಗಿ ಟಿಬಿ ಜಯಚಂದ್ರ ಅವರು ತಿಳಿಸಿದ್ದಾರೆ. 1978ರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಅವರು 7 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ವಿಧಾನಸಭೆಯ ಉಪನಾಯಕರಾಗಿ ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಅನುಭವ ಹೊಂದಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಉಂಟಾಗಿ 2 ತಿಂಗಳು ಕಳೆದಿದ್ದು, ಮೈಸೂರು ಹಾಗೂ ಮಂಡ್ಯ ಭಾಗಗಳಲ್ಲಿ ಪೂರ್ವ ಮುಂಗಾರು ಅವಧಿಯಲ್ಲಿ ರೈತರು ಬಿತ್ತನೆ ಮಾಡಿರುವ ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ರಾಗಿಬೊಮ್ಮನಹಳ್ಳಿ ಹಾಗೂ ಬಂಡೂರು ಗ್ರಾಮಗಳಿಗೆ ಭೇಟಿ ನೀಡಿ ಮುಂಗಾರು ಬರ ಪರಿಸ್ಥಿತಿ ಕ್ಷೇತ್ರ ವೀಕ್ಷಣೆ ಮಾಡಿ ಮಾತನಾಡಿದರು. ಮುಂಗಾರು ಮಳೆ ಆಗಸ್ಟ್ ಮೊದಲ ವಾರದಿಂದ ಆರಂಭವಾಗಿ 2ನೇ ವಾರದೊಳಗೆ ಉತ್ತಮ ಪ್ರಮಾಣದಲ್ಲಿ ಆಗಬೇಕಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ಅಲ್ಪ ಪ್ರಮಾಣದ ಮಳೆಯನ್ನೇ ಆಧರಿಸಿ ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳ ಆದೇಶದಂತೆ ರಾಜ್ಯದ ಎಲ್ಲಾ ಸಚಿವರು ತಮ್ಮ ವ್ಯಾಪ್ತಿಯ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಬರ ಪರಿಸ್ಥಿತಿ, ಕೃಷಿ ಹಾಗೂ ರೈತರ ಸಮಸ್ಯೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿ ಸಮಗ್ರ ಮಾಹಿತಿ ಹಾಗೂ ವಿವರಗಳನ್ನು ಪಟ್ಟಿ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ. ಅದರಂತೆ ಸಚಿವರು, ಶಾಸಕರು ಹಾಗೂ ಜಿಲ್ಲಾಡಳಿತದ ವತಿಯಿಂದ ಬರ ಪರಿಸ್ಥಿತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಹಾಗೂ ಬೆಳೆಹಾನಿಯ ಪರಿಸ್ಥಿತಿಯ ಕುರಿತು ಸಂಪುಟ ದರ್ಜೆ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಸತತ 3ನೇ ದಿನವಾದ ಇಂದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ಬೆಳೆ ಪರಿಸ್ಥಿತಿಯನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಸರಹದ್ದಿನ ವಿವಿಧ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಹೆಸರು, ಈರುಳ್ಳಿ ಹಾಗೂ ಹತ್ತಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿದರು. ಮಳೆಯ ಕೊರತೆಯಿಂದ ಬೆಳೆಗಳ ಮೇಲೆ ಉಂಟಾಗಿರುವ ಪರಿಣಾಮದ ಕುರಿತು ಅಧಿಕಾರಿಗಳು ಹಾಗೂ ರೈತರಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸ್ಥಳೀಯ ರೈತ ಮುಖಂಡರೊಂದಿಗೆ ಸಂವಾದ ನಡೆಸಿದ ಸಚಿವ ಬಸವರಾಜ ರಾಯರೆಡ್ಡಿಯವರು ಬರದಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ಬೆಳೆಹಾನಿಯ ಪ್ರಮಾಣ ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮಾಹಿತಿ ಪಡೆದರು. ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು.

ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿನ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ಪಾಲಿಕೆಯ ಆಯುಕ್ತರಾದ ಜಗದೀಶ್ ಜಿ ಅವರು ತಿಳಿಸಿದ್ದಾರೆ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ಹಾಗೂ ಸ್ವಚ್ಛ ಸರ್ವೇಕ್ಷಣಾ 2025-26 ಶ್ರೇಯಾಂಕ ಪಟ್ಟಿಯಲ್ಲಿ ರಾಷ್ಟಮಟ್ಟದಲ್ಲಿ ಉತ್ತಮ ಸ್ಥಾನ ಗಳಿಸಬೇಕಾಗಿದೆ ಎಂದರು. ಈ ನಿಟ್ಟನಲ್ಲಿ ಬೆಂಗಳೂರು ಕೇಂದ್ರ ನಗರಪಾಲಿಕೆ ವತಿಯಿಂದ ಹಮ್ಮಿಕೊಂಡಿರುವ 3ನೇ ಹಂತದ ವಿಶೇಷ ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮಕ್ಕೆ ಈಗಾಗಲೇ ರೂಪಿಸಲಾಗಿರುವ ಸ್ವಚ್ಛತಾ ಕಾರ್ಯ ವೇಳಾಪಟ್ಟಿಯಂತೆ ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು ನಂದಿ ಗಿರಿಧಾಮದ ತಪ್ಪಲಿನಿಂದ ನಂದಿ ಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು. ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ಧಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರದ ಕ್ರೀಡಾ ಇಲಾಖೆ ಇಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಿದೆ. ಈ ಮ್ಯಾರಥಾನ್ನಲ್ಲಿ ಯುವಜನರು ಮಾತ್ರವಲ್ಲದೆ ಮಧ್ಯಮ ವಯಸ್ಕರು ಮತ್ತು 60 ವರ್ಷ ದಾಟಿದ ಹಿರಿಯ ನಾಗರಿಕರು ಅತ್ಯಂತ ಉತ್ಸಾಹ ಮತ್ತು ಆಸಕ್ತಿಯಿಂದ ಭಾಗವಹಿಸಿರುವುದು ಸಕಾರಾತ್ಮಕ ಬೆಳವಣಿಗೆ ಎಂದರು. ಉತ್ತರ ಕರ್ನಾಟಕದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ತರಬೇತಿ ನೀಡುವ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯೊಂದನ್ನು ಕಟ್ಟುವ ನಿಟ್ಟನಲ್ಲಿ ಪ್ರಮುಖ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಇಂದು ಹುಬ್ಬಳ್ಳಿಯಲ್ಲಿ ಏರ್ಪಡಿಸಿದ ರಾಜ್ಯಮಟ್ಟದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ, ಸಚಿವ ಎನ್ ಚಲುವರಾಯಸ್ವಾಮಿ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
2: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.

2:42 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029, ಸಂಖ್ಯೆ ಮತ್ತೊಮ್ಮೆ 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ರವಾನಿಸಿ ನಮ್ಮ ಜೊತೆಯಾಗಿರಿ, ನಿಮ್ಮ ಜೊತೆಯಾಗಿ ನಾವಿರ್ತೇವೆ. ಹಾಗೆ ನಿಮ್ಮ ಸಲಹೆ, ಸೂಚನೆ, ಮೆಚ್ಚುಗೆ, ಅಭಿಪ್ರಾಯಗಳನ್ನು ಕನ್ನಡ ವಿವಿಧ ಭಾರತಿ @gmail.com ಕಳುಹಿಸಬಹುದು. ಪತ್ರ ಬರೀಬೇಕು ಅನ್ನೋ ಆಸೆ ಇದ್ದರೆ ಪತ್ರ ಬರೀರಿ. ನಿಲಯದ ನಿರ್ದೇಶಕರು ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 560001. ಈ ಸಂಖ್ಯೆಗೆ ನಿಮ್ಮ ಮುದ್ದಾದ ಪತ್ರಗಳು ನಮ್ಮತ್ತ ಬರಲಿ. ಚಿತ್ರತಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಗೀತೆಗಳು ಪ್ರಸಾರವಾಗುತ್ತೆ. ಆರಂಭಕ್ಕೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ರಚನೆಯ ಈ ಒಂದು ಗೀತೆ ಪ್ರಸಾರವಾಗುತ್ತೆ.

ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆಯನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಇನ್ನೊಂದು ಗೀತೆ ಪ್ರಸಾರವಾಗುತ್ತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಸ್ನೇಹಿತರ ಸಮಯ ಆಗ್ತಾ ಇದೆ. 3 ಗಂಟೆ ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. 4 ಗಂಟೆಯಿಂದ ನಮ್ಮ ನಿಲಯದಿಂದ ಕಾರ್ಯಕ್ರಮ ಮೂಡಿಬರುತ್ತೆ. ಪರಿಮಳ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 4:10 ಸಂಜೆಯ ಪ್ರಸಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ಪರಿಮಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ

0: ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
5: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
0: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.
6: ಆತ್ಮವಿಶ್ವಾಸಕ್ಕಿಂತ ಹೆಚ್ಚಿನ ಶಕ್ತಿ ಬೇರೊಂದಿಲ್ಲ. ಆ ಶಕ್ತಿಯ ವಿಶ್ವಾಸವಿದ್ದಲ್ಲೇ ಬಲವಿದೆ. ಎಷ್ಟೇ ಶಕ್ತಿ ಇರಲಿ, ವಿಶ್ವಾಸವಿಲ್ಲದಿದ್ದರೆ ಅಂತಹ ನಿರ್ಬಲ ಬೇರೊಬ್ಬನಿಲ್ಲ. ಸ್ವಾಮಿ ವಿವೇಕಾನಂದ.

0: ಎಫ್ಎಂ
1: ಪರಿಮಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಏನಿರ್ಬೋದು ಇವತ್ತಿನ ಪರಿಮಳ ಕಾರ್ಯಕ್ರಮದ ವಿಶೇಷ ಅಂತ ಹೇಳಿ ಹೇಳ್ತೀರಾ? ಎರಡು ಗೀತೆಗಳನ್ನು ಕೇಳಿಸ್ತೀನಿ, ನೀವು ಒಮ್ಮೆ ಊಹೆ ಮಾಡಿ ನೋಡಿ ಏನಿರಬಹುದು ಅನ್ನೋ ಒಂದು ಕುತೂಹಲ ನಿಮಗೂ ಬರಲಿ. ಕುತೂಹಲ ಬಂದರೆ ಉತ್ತರ ತಾನಾಗೆ ಬರುತ್ತೆ. ಸ್ವಲ್ಪ ಹಾಗೆ ಗೆಸ್ ಮಾಡ್ತಾ ಇರಿ, ಮಾತಾಡೋಣ.

ನಮ್ಮ ಶ್ರೋತೃಗಳ ಸಂದೇಶವನ್ನು ನೋಡಿದ್ರೆ ನಮ್ಮಷ್ಟಕ್ಕೆ ನಾವೇ ಕೂಡ ನಗಬೇಕು ಅಂತೇಳಿ ಅನಿಸುತ್ತೆ. ಹರೀಶ್ ಅವರು ಹೇಳ್ತಾರೆ, ಕನ್ನಡ ಭಾಷೆ ಬಗ್ಗೆ ಮಾತಾಡ್ತೀರಾ ಅಂಥೇಳಿ ಜಗದಂಬಿಕಾ ಹಂಸವೇಣಿ ಹೇಳ್ತಾರೆ. ಹಂಸಲೇಖ ಅವರ ಕುರಿತಾದ ಪರಿಮಳ ಕಾರ್ಯಕ್ರಮ ಇರಬಹುದಾ ಅಂಥೇಳಿ ರಾಣಿ ಹೇಳ್ತಾ ಇದ್ದಾರೆ. ಎರಡೂ ಒಂದೇ ಚಿತ್ರದ ಹಾಡುಗಳು, ವಿಶೇಷ ರವಿಚಂದ್ರನ ಅಥವಾ ಅಂಥೇಳಿ ಹೇಳ್ತಾ ಇದ್ದಾರೆ. ಅದು ಇಲ್ಲ, ನಾನು ನನ್ನ ಹೆಂಡತಿ ಚಲನಚಿತ್ರದ ಗೀತೆಗಳು ಅದ್ರ ಬಗ್ಗೆ ಕಾರ್ಯಕ್ರಮ ಇರಬಹುದಾ ಅಂಥೇಳಿ ಅಮರನಾಥ್ ಎಸ್ ಜಿ ಕೋಟೆಯಿಂದ ಹೇಳ್ತಾ ಇದ್ದಾರೆ. ಚನ್ನಪ್ಪ ಜೆ ಪಿ ನಗರದಿಂದ ಹೇಳ್ತಾ ಇದ್ದಾರೆ, ಇವತ್ತು ಹಂಸಲೇಖ ಅವರ ಕುರಿತಾದ ಕಾರ್ಯಕ್ರಮ ಇರಬಹುದಾ ಅಂಥೇಳಿ ಹೇಳ್ತಾ ಇದ್ದಾರೆ. ಆದರೆ ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ ಹೇಳ್ತಾ ಇದ್ದಾರೆ, ಸರ್ ನಿಜವಾಗ್ಲೂ ತಲೆ ಕುಳ ಬಿಟ್ಬಿಟ್ರಿ, ಹೀರೋ ಹೆಸರು ಹೇಳಬೇಕಾ, ಸಂಗೀತ ನಿರ್ದೇಶಕರ ಹೆಸರು ಹೇಳಬೇಕಾ, ಚಿತ್ರದ ನಿರ್ದೇಶಕರ ಹೆಸರು ಹೇಳಬೇಕಾ, ಒಂದೂ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಸಂಧ್ಯಾ ಮೋಹನ್ ಅವರು ಹೇಳ್ತಾ ಇದ್ದಾರೆ, ಇವತ್ತು ಯಾವುದಪ್ಪ ಹೆಣ್ಣಿನ ವರ್ಣನೆ ಅಥವಾ ಕನ್ನಡ ನಾಡಿನ ಬಗ್ಗಿನ ವರ್ಣನೆ ಇರಬಹುದಾ, ಹಂಸಲೇಖಾರ ಸಂಗೀತ ರವಿಚಂದ್ರನವರ ಬಗ್ಗೆ ಇರ್ಬೋದಾ ಅಂಥೇಳಿ ಹೇಳ್ತಾ ಇದ್ದಾರೆ. ಏನು ಅಷ್ಟೇನು ದೊಡ್ಡ ವಿಚಾರ ಅಂತೇನು ಅಲ್ಲ, ಆದರೆ ಸಾದಾ ಸೀದಾ ನೇರವಾಗಿ ವಿಚಾರಕ್ಕೆ ಬರೋದೇ ಆದರೆ ನಮ್ಮ ಕ್ರೇಜ್ ಸ್ಟಾರ್ ರವಿಚಂದ್ರನ್ ಸಿನಿಮಾ ಕ್ರೇಜ್ ಬಗ್ಗೆ ಹೆಚ್ಚಾಗಿ ನಾವೇನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಾಗಿದೆ. ಕನ್ನಡ ಚಿತ್ರರಂಗಕ್ಕೆ ದುಬಾರಿ ಸಿನಿಮಾಗಳನ್ನು ಪರಿಚಯ ಮಾಡಿದ್ದೇ ರವಿಚಂದ್ರನ್ ಅವರು. ಸಿನಿಮಾಗಳಲ್ಲಿ ಸದಾ ಹೊಸ ಹೊಸ ಪ್ರಯೋಗಗಳನ್ನು ಮಾಡುತ್ತಾನೇ ಬಂದರು ರವಿಚಂದ್ರನ್ ಅವರು. ಹಾಗೇನೆ ಚಿತ್ರರಂಗಕ್ಕೆ ಬಂದರೂ ಕೂಡ ಅವ್ರು ಹೇಳ್ತಾರೆ ಒಂದು ಕಡೆ, ಕನ್ನಡ ಚಿತ್ರರಂಗಕ್ಕೆ ನಾನು ಡಾಕ್ಟರ್ ರಾಜ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಮಧ್ಯದಲ್ಲೇ ನಾನು ಬೆಳೆದು ಬಂದಿದ್ದೀನಿ. ವಿಷ್ಣುವರ್ಧನ್ ಅವರು ಕೂಡ ಬಂದಿದ್ದು ಈಶ್ವರಿ ಪ್ರೊಡಕ್ಷನ್ನಿಂದಲೇ. ನಮ್ಮಪ್ಪ ಯಾವಾಗಲೂ ಅವರನ್ನು ದೊಡ್ಡ ಮಗ ಅಂಥೇಳಿ ಕರೀತಾ ಇದ್ದರು, ಅಂದರೆ ನನಗೆ ಅವರ ಅಣ್ಣನ ಸಮಾನ. ಹಾಗೆ ನಾನು ಚಿತ್ರರಂಗಕ್ಕೆ ಒಳಗೆ ಬಂದಿದ್ದು ಕೂಡ ಫಸ್ಟ್ ಸೀನ್ ಮತ್ತು ನಾನು ಆ್ಯಕ್ಟ್ ಮಾಡಿದ್ದು ಡಾಕ್ಟರ್ ರಾಜ್ ಅವರನ್ನು ನಾನು ಅಪ್ಪ ಅಂತ ಕರೆದೆ. ನಾನು ಇಂಡಸ್ಟ್ರಿ ಒಳಗೆ ಬಂದವನು. ಇವತ್ತೇನಾದರೂ ಇಷ್ಟು ದೂರ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ, ನಾನೇನಾದರೂ ಅಲ್ಪ ಸ್ವಲ್ಪ ಹೆಸರನ್ನು ಮಾಡಿದ್ದೀನಿ ಅಂತ ಹೇಳಿದ್ರೆ ಸಾಧನೆ ಅಂಥೇಳಿ ನೀವೇನಾದ್ರು ಅಂದ್ಕೊಂಡ್ರೆ, ಅದು ಇವರುಗಳ ಮಧ್ಯೆ ನಾನು ಕೂತು ಬೆಳೆದು ಬಂದಿರೋದು ಅದಕ್ಕೆ ಕಾರಣ ಅಂಥೇಳಿ ಹೇಳ್ತಾರೆ. ಡಾಕ್ಟರ್ ರಾಜ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮಧ್ಯೆ ನಾನು ಬಂದಿರೋದ್ರಿಂದ ನನ್ನ ಕೈಲಿ ಇಷ್ಟು ಸಾಧನೆ ಸಾಧ್ಯವಾಯಿತು ಅಂಥೇಳಿ ತಮ್ಮ ಅಷ್ಟು ಎತ್ತರಕ್ಕೆ ಏರಿದ ಒಬ್ಬ ನಟ ಕೂಡ ಅಷ್ಟು ಸೌಜನ್ಯಪೂರ್ಣವಾಗಿ ಆ ತನ್ನೆಲ್ಲ ಸಾಧನೆಯನ್ನು ಬೇರೆಯವ್ರಿಗೆ ಅರ್ಪಿಸ್ತಕ್ಕಂಥದ್ದು ಅವರಿಂದನೇ ಬಂದೆ ಅಂತಕ್ಕಂಥದ್ದು ಎಷ್ಟು ಸಂಭಾವಿತವಾದ ಮಾತುಗಳಲ್ವ. ಹಾಗೆ ಮುಂದೇನೂ ಹೇಳ್ತಾರೆ ಅವರು, 60 ವರ್ಷದಿಂದ ನಾನು ಸಿನಿಮಾ ಒಂದನ್ನೇ ಮಾಡ್ಕೊಂಬಂದಿರೋದು, ಸಿನಿಮಾ ಬಿಟ್ಟು ನನಗಿನ್ನೇನೂ ಗೊತ್ತಿಲ್ಲ, ಜೇಬು ತುಂಬಿಸ್ಕೊಳ್ಬೇಕು ಅಂತ ನಾನು ಸಿನಿಮಾ ಮಾಡೇ ಇಲ್ಲ, ಆದರೆ ಕನ್ನಡಿಗರ ಪ್ರೀತಿಯನ್ನು ಪ್ರತಿದಿನ ನಾನು ತುಂಬಿಸ್ಕೊಳ್ತಾನೆ ಇದ್ದೀನಿ ಅಂತೇಳಿ ಹೇಳ್ತಾರೆ ರವಿಚಂದ್ರನ್ ಅವರು. ಮೊದಲು ಪ್ರೇಮಲೋಕ ಚಿತ್ರ ಮಾಡ್ತೀನಿ ಅಂತ ಹೇಳಿದಾಗ, ಪ್ರೇಮಲೋಕ ಚಿತ್ರದಲ್ಲಿ 11 ಹಾಡಿದೆ ಅಂತ ಹೇಳಿದಾಗ ಅಕ್ಕಪಕ್ಕದವರು, ಸ್ನೇಹಿತರು, ನಿರ್ದೇಶಕರು, ನಿರ್ಮಾಪಕರೆಲ್ಲ ನಕ್ಬಿಟ್ರಂತೆ, ಯಾಕೆಂದರೆ 11 ಹಾಡಿದೆ ಅಂತೇಳಿ ಹೇಳ್ತೀಯ, ಸುಮ್ಮನೆ ಮನೆಗೆ ಹೋಗು ಅಂಥೇಳಿ. ಆದರೆ ನನ್ನ ಕೈ ಹಿಡಿದಿದ್ದು ನಮ್ಮ ಅಪ್ಪ, ಆ ನಂಬಿಕೆನೇ ನನ್ನನ್ನು ಇಷ್ಟು ದೂರವರೆಗೂ ಕರ್ಕೊಂಡು ಬಂದಿದೆ ಅಂತೇಳಿ ಹೇಳ್ತಾರೆ ನಮ್ಮ ನಿಮ್ಮ ಪ್ರೀತಿಯ ಪ್ರೇಮಲೋಕದ ಪಾರಿಜಾತ.

ಹೌದು, ಮಾತು ಅಂದರೆ ಮಾತು. ಯಾಕೆ ಅಂತ ಹೇಳಿದ್ರೆ ಶಾಂತಿ ಕ್ರಾಂತಿಗೆ 35ರ ಸಂಭ್ರಮ. ಸ್ಯಾಂಡಲ್ವುಡ್ನಲ್ಲಿ ಹಲವು ಮೊದಲುಗಳನ್ನು ಮಾಡಿದವರು ರವಿಚಂದ್ರನ್ ಅವರು. ಪ್ರೇಮಲೋಕ ಸಿನಿಮಾ ಮಾಡಿ 38 ವರ್ಷಗಳ ಹಿಂದೆಯೇ ಇತಿಹಾಸವನ್ನು ನಿರ್ಮಿಸಿದವರು ರವಿಚಂದ್ರನ್ ಅವರು. ಕನ್ನಡಿಗರ ಅಭಿಮಾನಗಳ ಕ್ರೇಜಿ ಸ್ಟಾರ್ ಬಿರುದನ್ನು ಪಡೆದಂಥವರು ರವಿಚಂದ್ರನ್ ಅವರು. ಬಳಿಕ ಅವರು ಮಾಡಿದಂತಹ ಶಾಂತಿ ಕ್ರಾಂತಿ ಚಿತ್ರದ್ದು ಅದು ಇನ್ನೊಂದು ದಾಖಲೆ ಆಗುತ್ತೆ. ಆ ಶಾಂತಿ ಕ್ರಾಂತಿ ಚಿತ್ರಕ್ಕೆ 35ರ ಸಂಭ್ರಮ. ಈ ಸೆಪ್ಟೆಂಬರ್ 19ನೇ ತಾರೀಕಿಗೆ 35 ವರ್ಷಗಳನ್ನು ಪೂರೈಸುತ್ತೆ ಶಾಂತಿ ಕ್ರಾಂತಿ ಚಿತ್ರ. ದಾಖಲೆ 4 ಭಾಷೆಗಳಲ್ಲಿ ಏಕಕಾಲಕ್ಕೆ ಚಿತ್ರೀಕರಣವನ್ನು ಮಾಡಿ ಹಣವನ್ನು ನೀರಿನಂತೆ ಖರ್ಚು ಮಾಡಿದವರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಸ್ಯಾಂಡಲ್ವುಡ್ನ ಶೋಮ್ಯಾನ್ ರವಿಚಂದ್ರನ್ ಅವರು ಸಿನಿಮಾ ಅಂತ ಹೇಳಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. 3 ಹೊತ್ತು ಸಿನಿಮಾವನ್ನೇ ಜಪ ಮಾಡ್ತಕ್ಕಂತಹ ತಂತ್ರಜ್ಞ ಅವರು. ನಟನೆ ಇರ್ಬೋದು, ನಿರ್ದೇಶನ ಇರ್ಬೋದು, ನಿರ್ಮಾಣ ಇರ್ಬೋದು, ಸಂಗೀತ ನಿರ್ದೇಶನ ಇರ್ಬೋದು, ಸದಾ ಸಿನಿಮಾ ಗುಂಗ್ನಲ್ಲಿ ಇರ್ತಕ್ಕಂಥವರು ರವಿಚಂದ್ರನ್ ಅವರು. ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾಗಳಲ್ಲೇ ಅತಿ ದುಬಾರಿ ಸಿನಿಮಾ ಅಂತ ಹೇಳಿದ್ರೆ ಅದು ಶಾಂತಿ ಕ್ರಾಂತಿ. ಶಾಂತಿ ಕ್ರಾಂತಿಗೆ 35ರ ಸಂಭ್ರಮ. ಶಾಂತಿ ಕ್ರಾಂತಿ ಸಿನಿಮಾ ಮಾಡಿ ಸುಮಾರು 10 ದಿನ ಆಗಿತ್ತಷ್ಟೇ, ಆಗಲೇ ಗೊತ್ತಾಗಿತ್ತಂತೆ ರವಿಚಂದ್ರನ್ ಅವರಿಗೆ ಎಲ್ಲೋ ಚಿತ್ರ ಕೈ ತಪ್ತಾ ಇದೆ, ಯಾಕೋ ಸರಿ ಹೋಗ್ತಾ ಇಲ್ಲ, ದಾರಿ ತಪ್ತಾ ಇದೆ ಅಂತ ಹೇಳಿ. ಆಗ ಅಪ್ಪನ ಹತ್ರ ಹೋಗಿ ಸಿನಿಮಾನ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾರಂತೆ. ಆಗ ವೀರಸ್ವಾಮಿಯವರು ಹೇಳ್ತಾರಂತೆ, ಯಾವತ್ತೂ ಜನರಿಗೆ ಮೋಸ ಮಾಡಬೇಡ, 4 ಭಾಷೆಯ ಸಿನಿಮಾ ನೀನೇ ಮೊದಲು ಮಾಡ್ತಾ ಇದೆಯಾ, ನಿನ್ನನ್ನು ನಂಬಿ ರಜನಿಕಾಂತ್ ಡೇಟ್ ಕೊಟ್ಟಿದ್ದಾರೆ, ನಾಗಾರ್ಜುನ ಡೇಟ್ ಕೊಟ್ಟಿದ್ದಾರೆ, ಇದು ಈಶ್ವರಿ ಸಂಸ್ಥೆಯ ಪ್ರೆಸ್ಟೀಜ್, ಇದು ಯಾವುದೇ ಕಾರಣಕ್ಕೂ ಕೂಡ ನೀನು ಹೆಜ್ಜೆನ ಹಿಂದೆ ಹಾಕೋ ಹಾಗಿಲ್ಲ ಅಂತ ಹೇಳಿದ್ರಂತೆ ವೀರಸ್ವಾಮಿಯವರು. ಕನ್ನಡ ಚಿತ್ರರಂಗದ ಸ್ಟಾರ್ ವಿ ರವಿಚಂದ್ರನ್ ಅವರ ಮಹತ್ವಾಕಾಂಕ್ಷೆಯ ಚಿತ್ರಗಳಲ್ಲಿ ಒಂದು ಶಾಂತಿ ಕ್ರಾಂತಿ. ಬಿಡುಗಡೆಯಾಗಿ 19ನೇ ಸೆಪ್ಟೆಂಬರ್ 35 ವರ್ಷಗಳು ತುಂಬುತ್ತೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಆ ಚಿತ್ರದ ನೆನಪುಗಳನ್ನು ಮಾಡಿಕೊಳ್ತಾ ಸಾಗುವ ಪರಿಮಳ ಕಾರ್ಯಕ್ರಮದಲ್ಲಿ ಆ

ಕನ್ನಡ ಚಿತ್ರರಂಗಕ್ಕೆ ಪ್ರೀತಿಯ ಹೊಸ ಸಂದೇಶವನ್ನು ಕೊಟ್ಟಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿಗೆ ಇವತ್ತು 35ರ ಸಂಭ್ರಮ. 90ರ ದಶಕದಲ್ಲಿ ಅವತ್ತಿಗೆ ಶಾಂತಿ ಕ್ರಾಂತಿ ಚಿತ್ರಕ್ಕೆ 10 ಕೋಟಿ ರೂಪಾಯಿನ ಕಳೀತಾರೆ ರವಿಚಂದ್ರನ್ ಅವರು. ಸಿನಿಮಾ ರೆಡಿಯಾದಾಗ ತಂದೆ ವೀರಸ್ವಾಮಿ ಅವರಿಗೆ ಹುಷಾರಿರೋದಿಲ್ಲ, ಆರೋಗ್ಯ ದಾರಿ ತಪ್ಪಿರುತ್ತೆ, ಸ್ಟ್ರೆಚರ್ ಮೇಲಿರ್ತಾರೆ. ಆಗ ಶಾಂತಿ ಕ್ರಾಂತಿ ಚಿತ್ರವನ್ನು ತೋರಿಸ್ತಾರೆ ರವಿಚಂದ್ರನ್ ಅವರು. ಎಲ್ಲೋ ತಪ್ಪಾಯ್ತಾ ಅಂಥೇಳಿ ಅಂದ್ಕೊಂಡ್ರು ಕೂಡ ವೀರಸ್ವಾಮಿಯವರು ಹೇಳ್ತಾರೆ, ನಿನ್ನ ತಪ್ಪು ನಿನಗೆ ಗೊತ್ತಾದರೆ ಸಾಕು, ಮುಂದೆ ಬೆಳೀತೀಯ ಅಂಥೇಳಿ. ಆದರೆ ಸೋಲಿನ ಕೊರಗಿನಲ್ಲಿ, ಅಂದರೆ ಶಾಂತಿ ಕ್ರಾಂತಿಯ ಚಿತ್ರದ ಸೋಲಿನ ಕೊರಗಿನಲ್ಲಿ ಅಪ್ಪ ತೀರ್ಕೊಳ್ಳೋದು ರವಿಚಂದ್ರನ್ ಅವರಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ರಾಮಾಚಾರಿ ಚಿತ್ರವನ್ನು ಮಾಡ್ತಾರೆ. ಹೀಗೆ ಹೊಸದೊಂದು ಪ್ರಯೋಗವನ್ನು, ಯಾವುದೇ ಸೋಲಿಗೂ ಕೂಡ ಎದೆಗುಂದದೆ ಧೈರ್ಯವಾಗಿ ಮುನ್ನಡೆದಂತಹ ಸ್ಟಾರ್ ಅಂತ ಹೇಳಿದ್ರೆ ಅದು ರವಿಚಂದ್ರನ್ ಅವರೇ. 1991ರಲ್ಲಿ ಬಿಡುಗಡೆಯಾದಂತಹ ಶಾಂತಿ ಕ್ರಾಂತಿ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸದಲ್ಲೇ ಒಂದು ವಿಶೇಷ ಸ್ಥಾನವನ್ನು ಪಡೆದ ಚಿತ್ರ ಆಗಿತ್ತು. ಪ್ಯಾನ್ ಇಂಡಿಯಾ ಅಂತಕ್ಕಂತಹ ಕಲ್ಪನೆ ಇವತ್ತು ಒಂದು ಪರಿಕಲ್ಪನೆ ಸಾಮಾನ್ಯವಾಗಿ, ಆ ಕಾಲದಲ್ಲೇ 4 ಭಾಷೆಗಳಲ್ಲಿ ಏಕಕಾಲಕ್ಕೆ ನಿರ್ಮಾಣಗೊಂಡಂತಹ ಅಪರೂಪದ ಸಿನಿಮಾವಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಇವತ್ತು ಅನೇಕ ಪ್ಯಾನ್ ಇಂಡಿಯಾ ಸಿನಿಮಾಗಳು ಒಂದೇ ಭಾಷೆಯಲ್ಲಿ ನಿರ್ಮಾಣವಾಗುತ್ತೆ, ನಂತರ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಆಗಿಬಿಡುತ್ತೆ. ಆದರೆ ಶಾಂತಿ ಕ್ರಾಂತಿ ಮಾತ್ರ ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಯಲ್ಲಿ ಪ್ರತ್ಯೇಕವಾಗಿ ಚಿತ್ರೀಕರಣವಾಗುತ್ತೆ. ಪ್ರತಿಯೊಂದು ಭಾಷೆಯ ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ಕಲಾವಿದರು ಮತ್ತು ದೃಶ್ಯಗಳನ್ನು ರೂಪಿಸಲಾಗಿತ್ತು. ಆ ಕಾಲದಲ್ಲೇ ಇದೊಂದು ದೊಡ್ಡ ಸಾಹಸ ಅಂಥೇಳಿ ಪರಿಗಣಿಸಲಾಗಿತ್ತು. ಆ ಒಂದು ಸಾಹಸವನ್ನು ಮಾಡಿದ್ದೇನೆ ಈ ಮನ್ಮಥ.

ಯಾರಿವನು ಅಂತ ಕೇಳೋದೇ ಬೇಡ, ಅದೇ ನಮ್ಮ ರವಿಚಂದ್ರನ್ ಅವರು. ಶಾಂತಿ ಕ್ರಾಂತಿ ಚಿತ್ರವನ್ನು ನಿರ್ಮಿಸಿ, ನಿರ್ದೇಶಿಸಿ, ನಾಯಕನಾಗಿಯೂ ಅಭಿನಯಿಸಿ, ಭಾರಿ ಬಜೆಟ್, ಅದ್ಧೂರಿ ತಾಂತ್ರಿಕತೆ, ಭವ್ಯವಾದ ಸೆಟ್ಗಳು, ಬಹುಭಾಷಾ ನಿರ್ಮಾಣದ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಹೊಸ ಪ್ರಯೋಗಕ್ಕೆ ಕೈ ಹಾಕಿದಂತಹ ಮನ್ಮಥ ಅಂತ ಹೇಳಿದ್ರೆ ಅದು ರವಿಚಂದ್ರನ್ ಅವರು. ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷಿತ ಮಟ್ಟದ ಯಶಸ್ಸು ಸಿಗದಿದ್ರೂ ಕೂಡ ಶಾಂತಿಕ್ರಾಂತಿ ಕನ್ನಡ ಚಿತ್ರರಂಗದ ಧೈರ್ಯಶಾಲಿ ಪ್ರಯೋಗಗಳಲ್ಲಿ ಒಂದು ಅಂಥೇಳಿ ಇವತ್ತಿಗೂ ಕೂಡ ನೆನಪನ್ನ ಮಾಡ್ಕೋತಾರೆ. ಆಗಿನ ಕಾಲದಲ್ಲಿ ಶಾಂತಿಕ್ರಾಂತಿ ಸಿನಿಮಾ ಮಾಡುವಾಗ ಅದರ ತೊಂದರೆಗಳ ಬಗ್ಗೆ ರವಿಚಂದ್ರನ್ ಅವರು ಹೇಳ್ತಾ ಇದ್ರೆ ಒಂದು ಕ್ಷಣದಲ್ಲಿ ಅವ್ರಿಗೂ ಕೂಡ ಅದನ್ನು ನೆನೆಸ್ಕೊಂಡ್ರೆ ರೋಮಾಂಚನವಾಗುತ್ತೆ ಅಂತೇಳಿ ಹೇಳ್ತಾರೆ. ಆದರೆ ಹಿಡಿದ ಕಾರ್ಯವನ್ನು ಯಾವುದೇ ಕಾರಣಕ್ಕೂ ಕೂಡ ಅರ್ಧಕ್ಕೆ ನಿಲ್ಲಿಸದಲೇ ಕೂರುವಂತಹ ಕನಸುಗಾರ ರವಿಚಂದ್ರನ್ ಅಲ್ಲ. ಯಾವುದೇ ಕಾರ್ಯವನ್ನು ಮಾಡಿದ್ರೂ ಕೂಡ ಅದು ಸಂಪೂರ್ಣವಾಗಿ ಮುಗಿಯೋ ತನಕ ಅದರ ಹಿಂದೆ ಬೀಳೋದು ಅವರ ಚಾಳಿ ಛಾತಿ, ಅವರ ಪ್ರಯತ್ನ. ಯಾವುದೇ ತಂತ್ರಜ್ಞಾನ ಇಲ್ಲದಲೇ ಇದ್ದರೂ ಕೂಡ ಚಿತ್ರದ ನಾಯಕಿಯನ್ನು ಯಾವ ರೀತಿ ಅದ್ಧೂರಿಯಾಗಿ ತೋರಿಸಬೇಕು, ಆ ಚಿತ್ರದ ಕಥೆಯನ್ನು ಕಥೆಯ ಮೂಲಕ ಚಿತ್ರವನ್ನು ಎಷ್ಟು ಅದ್ಧೂರಿಯಾಗಿ ಮಾಡಬೇಕು ಅಂತಕ್ಕಂಥ ಒಂದು ತಂತ್ರಜ್ಞಾನವನ್ನು ತಿಳ್ಕೊಂಡಿದ್ದು ಅಂತ ಹೇಳಿದ್ರೆ ಅದು ರವಿಚಂದ್ರನ್. ಶಾಂತಿಕ್ರಾಂತಿ ಚಿತ್ರದ ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಈ ಹಾಡನ್ನು ನೋಡಿದ್ರೆ 25 ದಿನದ ಶೂಟ್ ಈ ಚಿತ್ರದ ಹಾಡಿಗೆ, ಒಂದು ದಿನಕ್ಕೆ 8 ಲಕ್ಷ ರೂಪಾಯಿ ಖರ್ಚು ಅಂದಿನ ದಿನಮಾನಗಳಲ್ಲಿ 1991. ಹಾಡುಗಳನ್ನು ಕೇಳಿದಾಗ ನಮಗಂತೂ ಖುಷಿಯಾಗುತ್ತೆ. ಆ ಖುಷಿಯ ಹಿಂದೆ ಅವರು ಪಟ್ಟಂತಹ ಪ್ರಯತ್ನ, ಶ್ರಮ, ನೋವು ಏನು ಅನ್ನೋದು ಅವರಿಗೆ ಮಾತ್ರ ಗೊತ್ತು. ಇದರ ಎಲ್ಲರದರ ಹಿಂದೆ ಇದ್ದಂಥ ಒಂದು ಧೀಶಕ್ತಿ ಅಂತ ಹೇಳಿದ್ರೆ ಅದು ಅವರ ತಂದೆ ವೀರಸ್ವಾಮಿ ಅವರು. 8 ನಿಮಿಷದ ಹಾಡು, MG ರೋಡ್ನಲ್ಲಿ ಶೂಟ್ ಮಾಡ್ತಾರೆ. ಆಗಿನ ಕಾಲದಲ್ಲೇ ಆ ರೋಡಿಗೆ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ನೀರನ್ನು ಹಾಕಿದ್ರಂತೆ ಈ ಚಿತ್ರದ ಶೂಟಿಂಗ್ಗೆ. ವೀರಸ್ವಾಮಿ ಅವರು ಹೇಳಿದ್ರಂತೆ, ಆ ಹುಡುಗ ಏನು ಕೇಳ್ತಾನೆ ಅದನ್ನು ಕೊಟ್ಬಿಡಿ, ಅದೆಷ್ಟಾದ್ರೂ ಖರ್ಚಾಗಲಿ ಅಂಥೇಳಿ ಪ್ರೊಡಕ್ಷನ್ ಇನ್ಚಾರ್ಜ್ಗೆ ಹೇಳಿದ್ರಂತೆ. ಆ ಒಂದು ದಿವ್ಯವಾದ, ಸುಂದರವಾದ, ಭವ್ಯವಾದ ಚಿತ್ರ ಇವತ್ತು ನಮಗೆ ಸಿಕ್ಕಿದ್ದು ಅವರ ಶ್ರಮದಿಂದ, ಪ್ರಯತ್ನದಿಂದ, ತಾಕತ್ತಿನಿಂದ.

0: ಯಾರ್ಯಾರ ಋಣವು ಎಲ್ಲಿಹುದೋ, ಒಂದೊಂದು ಅಕ್ಕಿಯ ಕಾಳಿನಲು ತಿನ್ನೋರ ಹೆಸರು ಕೆತ್ತಿಹುದೋ.
1: ಪ್ರೀತಿಯಿಂದ ಹೋಗಿ ಎನ್ನಿರಿ, ಕೈಯಲ್ಲಿರೋ ತಂಗಳು ತಿನ್ನಿರಿ.
2: ಈ ಒಂದು ಹಾಡಿಗಾಗಿ 25 ದಿನ ಶೂಟಿಂಗ್ ಆಗುತ್ತೆ, ದಿನಕ್ಕೆ 8 ಲಕ್ಷ ಖರ್ಚು ಮಾಡ್ತಾರೆ ರವಿಚಂದ್ರನ್ ಅವರು. 35 ವರ್ಷಗಳ ಹಿಂದೆ ಶಾಂತಿ ಕ್ರಾಂತಿ ಸಿನಿಮಾದ ಒಂದು ದಿನದ ಶೂಟಿಂಗ್ ಖರ್ಚು 8 ಲಕ್ಷ ರೂಪಾಯಿ. ಆ ಕಾಲದಲ್ಲಿ 8-10 ಲಕ್ಷಕ್ಕೆ ಒಂದು ಲೋ ಬಜೆಟ್ ಸಿನಿಮಾವೇ ನಿರ್ಮಾಣ ಆಗ್ತಾ ಇತ್ತು ಅಂತೇಳಿ ಹೇಳ್ತಾರೆ. ಆವತ್ತು ಒಂದು ದಿವಸಕ್ಕೆ 8 ಲಕ್ಷ ರೂಪಾಯಿ ಶೂಟಿಂಗ್ಗೆ ಖರ್ಚು ಮಾಡ್ತಾ ಇದ್ರಂತೆ. ಬೆಂಗಳೂರಿನ ಎಲ್ಲ 5-star ಹೋಟೆಲಲ್ಲೂ ರೂಮ್ ಬುಕ್ ಆಗಿತ್ತಾ ಇತ್ತಂತೆ. 3 ಜನ ರೈಟರ್ಗಳು, ಕಲಾವಿದರು, ಅಷ್ಟೊಂದು ಮಕ್ಕಳು, ಡ್ಯಾನ್ಸರ್ಸ್, 4 ಭಾಷೆಯಲ್ಲಿ ಶೂಟಿಂಗ್. ಇವತ್ತಿಗೆ ಅದನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಮತ್ತು ಅವತ್ತಿದ್ದ ಸೌಲಭ್ಯಗಳಲ್ಲೇ ಈ ಚಿತ್ರವನ್ನು 25 ಕ್ಯಾಮರಾ ಇಟ್ಟು ಶಾಂತಿ ಕ್ರಾಂತಿ ಚಿತ್ರದ ಕ್ಲೈಮ್ಯಾಕ್ಸನ್ನು ಶೂಟ್ ಮಾಡಿದ್ದು ರವಿಚಂದ್ರನ್ ಅವರು. ಇವತ್ತಿಗೆ ಇರ್ತಕ್ಕಂತಹ ಟೆಕ್ನಾಲಜಿನಲ್ಲಿ ಓಕೆ, ಆದರೆ ಅವತ್ತಿಗೆ ಅದು ಸಾಧ್ಯ ಇರಲಿಲ್ಲ. 6ನೇ ಕ್ಯಾಮರಾದಲ್ಲಿ ಈ ಶಾಟ್ ಇದೆ, 25ನೇ ಕ್ಯಾಮರಾದಲ್ಲಿ ಆ ಶಾಟ್ ಇದೆ, 22ನೇ ಕ್ಯಾಮರಾದಲ್ಲಿ ಈ ಶಾಟ್ ಇದೆ ಅನ್ನೋದು ಗೊತ್ತಿದ್ದಿದ್ದು ಆ ರವಿಚಂದ್ರನಿಗೆ ಮಾತ್ರ. ಈ ರೀತಿಯಲ್ಲಿ ಮಾಡಿದ ಸಿನಿಮಾ ಅದು ಶಾಂತಿ ಕ್ರಾಂತಿ. ಆರ್ಥಿಕವಾಗಿ ಸೋತಿರ್ಬೋದು ಶಾಂತಿ ಕ್ರಾಂತಿ, ಆದರೆ ಬದುಕಿನಲ್ಲಿ ತುಂಬ ಪಾಠವನ್ನು ಕಲಿಸಿದ ಸಿನಿಮಾ ಅದು ಅಂತ ಹೇಳಿದ್ರೆ ರವಿಚಂದ್ರನ್ ಅವರಿಗೆ ಶಾಂತಿ ಕ್ರಾಂತಿ ಚಿತ್ರ ಅಂಥೇಳಿ ಅವರೇ ಹೇಳ್ತಾರೆ. ಅದನ್ನು ಅಷ್ಟು ಪ್ರೀತಿ ಮಾಡ್ತೀನಿ ಇವತ್ತು, ಯಾಕೆಂದರೆ ಅದರಿಂದ ನಾನು ತುಂಬ ಪಾಠವನ್ನು ಕಲ್ತಿದ್ದೀನಿ. ಶಾಂತಿ ಕ್ರಾಂತಿ ಮಾಡಿರ್ಬೋದು, ಕಿಂದ್ರಿ ಜೋಗಿ ಇರ್ಬೋದು, ಏಕಾಂಗಿ ಇರ್ಬೋದು, ಆ ಚಿತ್ರಗಳನ್ನು ಪ್ರೀತಿ ಮಾಡಿದಷ್ಟು ಪ್ರೇಮಲೋಕ, ರಣಧೀರ, ಮಲ್ಲ ಸಿನಿಮಾಗಳನ್ನು ನಾನು ಪ್ರೀತಿಸಲ್ಲ. ಯಾಕೆಂದರೆ ಈ ಸಿನಿಮಾಗಳು ನನಗೆ ಹೆಸರು ಅಥವಾ ದುಡ್ಡನ್ನು ತಂದುಕೊಟ್ಟಿರ್ಬೋದು, ಆದರೆ ಶಾಂತಿ ಕ್ರಾಂತಿ ಥರದ ಸಿನಿಮಾಗಳು ನನಗೆ ತುಂಬ ಪಾಠ ಕಲಿಸಿದೆ. ಜೇಬು ಖಾಲಿಯಾದಾಗ ಪ್ರಪಂಚ ಹೇಗೆ ಅನ್ನೋದನ್ನು ನೋಡ್ಕೊಂಬಂದು ನಾನು ಯಾವತ್ತೂ ನಾನು ಕುಗ್ಲಿಲ್ಲ. ತೊಂದರೆ ಜೊತೆಗೆ ಯಾವತ್ತೂ ನಾನು ಮಲಗಲಿಲ್ಲ. ಆದರೆ ಅದರಿಂದ ಆಚೆ ಬರೋದಕ್ಕೆ ತಕ್ಷಣವೇ ನಾನು ಯೋಚನೆ ಮಾಡ್ತಾ ಇದ್ದೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ನಮ್ಮ ತಂದೆ ವೀರಸ್ವಾಮಿಯವರು ಅಂತೇಳಿ ಹೇಳ್ತಾರೆ. ರವಿಚಂದ್ರನ್ ನಮ್ಮ ಕರುನಾಡಿನ ಕುವರ.

ಕರುನಾಡಿನ ಕುವರ ಕೊಟ್ಟಂತಹ ಸಿನಿಮಾಗಳು ಅದೆಷ್ಟೋ. ಕಾರ್ಯಕ್ರಮವನ್ನು ಕೇಳಿ ಸಂದೇಶವನ್ನು ಕಳಿಸಿದ್ದಾರೆ ಪೂರ್ಣಿಮಾ ಮೇಸ್ತ್ರಿ, ನಾರಾಯಣಪುರ ಧಾರವಾಡದಿಂದ ಸಂದೇಶವನ್ನು ಕಳಿಸಿ. ಯಾರು ಅವರ ಸಿನಿಮಾಗಳ ಹಾಡುಗಳು ತುಂಬ ಮಧುರವಾಗಿದೆ ಅಂತೇಳಿ ಹೇಳ್ತಾರೆ. ರತ್ನ ಹೇಳ್ತಾರೆ, ರವಿ ಸರ್ ಗೆಲ್ಲಲೇಬೇಕು, ಅವರ ಕಷ್ಟ ಎಲ್ಲ ಪರಿಹಾರವಾಗಬೇಕು, ಅವರ ಆಯರಲ್ಲಿ ನನ್ನ ಬೇಡಿಕೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕನ್ನಡದ ನಿಮ್ಮ ಕನ್ನಡದ ಪ್ರೀತಿಗೆ ಜಯ ಸಿಗಲೇಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಮಂಜುನಾಥ್ ಪಿ ಕಾಳತಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಜಗದಂಬಿಕಾ ಹಂಸವೇಣಿ, ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಸೌಭಾಗ್ಯ ರಾಜನಕುಂಟೆಯಿಂದ, ಹೊರಗಡೆ ನಿಮ್ಮ ಸ್ಟುಡಿಯೋ ಒಳಗಡೆ ಎಷ್ಟು ಎ ಸಿ ತಣಗಿದ್ರು, ನಮಗೆ ಗೀತೆಗಳನ್ನು ಕೇಳ್ತಾ ವೆದರೇ ತಣಗಾಗಿ ಹೋಗ್ಬಿಟ್ಟಿದೆ, ತುಂಬ ಖುಷಿಯಾಯಿತು, ತುಂಬ ಲಕ್ಕಿ ನಾವು ಇಂಥ ಶೋನ ಕೇಳಿದ್ವಿ, ಧನ್ಯವಾದಗಳು ನಿಮಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಹನುಮಂತಪ್ಪ ಜಗಳೂರಿನಿಂದ ಸಂದೇಶ, ಮಡಿವಾಳ ಜಗಳೂರಿನಿಂದ ಹೇಳ್ತಾರೆ, ವಿವಿಧ ಭಾರತಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೇಳಬೇಕು, ಎಷ್ಟು ಚಂದದ ಕಾರ್ಯಕ್ರಮ, ಚಂದದ ಹಾಡುಗಳನ್ನು ಕೇಳಿಸಿದ್ರಿ, ಧನ್ಯವಾದಗಳು ನಿಮ್ಮ ನಿಲಯಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಚನ್ನಪ್ಪ ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸಿ ಸುಂದರವಾದ ಕಾರ್ಯಕ್ರಮಕ್ಕೆ ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ಏನೇ ಆಗಲಿ, ಶಾಂತಿಕ್ರಾಂತಿಗೆ 35ರ ಸಂಭ್ರಮ, ಆ ಶಾಂತಿಕ್ರಾಂತಿಯ ಸೋಲಿನ ಮೆಟ್ಟಿಲು ರವಿಚಂದ್ರನ್ ಅವರ ಗೆಲುವಿನ ಹಾಸಿಗೆ ಆಗಬೇಕು ಮುಂದೆ ಅಂತ ಹೇಳ್ತಾ, ಈ ಮಾಯಗಾರನ ಮುಂದಿನೆಲ್ಲ ಚಿತ್ರಗಳು ಗೆಲ್ಲಲಿ ಅನ್ನೋ ಒಂದು ಸಂದೇಶದೊಂದಿಗೆ ಪರಿಮಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.

0: ರಾಮಾಚಾರಿ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಪರಿಮಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ಕೆಳಗಿಳಿಸುವ ಮನಸ್ಸಿನ ಭಾರ.
0: ಸಮಯ 5 ಗಂಟೆ ಆಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಪುದುಚೇರಿಯ ಮುರುಘಾ ಥಿಯೇಟರ್ ಸಿಗ್ನಲ್ ಬಳಿ ಹರ್ ಘರ್ ತಿರಂಗಾ ಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಇಂದು ಲೋಕಭವನದಲ್ಲಿ ನೆರವೇರಿತು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರು ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಇವರಿಗೆ ಪ್ರಮಾಣವಚನ ಬೋಧಿಸಿದರು. ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ವಿರೋಧಿಸಿ ಜೆಡಿಎಸ್ ವತಿಯಿಂದ ಬೈರಮಂಗಲದಿಂದ ಬೆಂಗಳೂರುವರೆಗೆ ಹಮ್ಮಿಕೊಂಡಿರುವ ಮೂರು ದಿನಗಳ ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಚಾಲನೆ ನೀಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದು ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ 28,240 ಫಲಾನುಭವಿಗಳಿಗೆ ಒಂದೇ ವೇದಿಕೆಯಲ್ಲಿ ಸವಲತ್ತು ವಿತರಿಸಲಿದ್ದಾರೆ. ಹಿರಿಯ ನಾಯಕರಾದ ಬಸವರಾಜ ಹೊರಟ್ಟಿ ಅವರಿಂದ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಇತರ ಕಾಂಗ್ರೆಸ್ ನಾಯಕರು ಒತ್ತಾಯಪೂರ್ವಕವಾಗಿ ರಾಜೀನಾಮೆ ಪಡೆದಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ನಿಯೋಗ ಇಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದೆ. ರಾಯಚೂರು ಜಿಲ್ಲೆಯ ಸಿರವಾಡ ಎಡದಂಡೆ ಕಾಲುವೆಯ ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸಿ ರೈತರ ಸಮಸ್ಯೆಗಳು ಮತ್ತು ನೀರು ಹರಿಸುವ ಕುರಿತು ಐಸಿಸಿ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಗುವುದು, ರೈತರ ಅನುಕೂಲಕ್ಕೆ ಅನುಗುಣವಾಗಿ ನೀರು ಬಿಡುಗಡೆ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದು ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ. ಭಾರತದ ಕಾಮನ್ವೆಲ್ತ್ ಗೇಮ್ಸ್ ಪದಕ ವಿಜೇತರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಇಂದು ಭೇಟಿಯಾಗಲಿದ್ದಾರೆ. ಅವರೊಂದಿಗೆ ಮುಖಾಮುಖಿ ಸಂಭಾಷಣೆ ನಡೆಸಲು ಉತ್ಸುಕರಾಗಿದ್ದು ಇಂತಹ ಅನುಭವವನ್ನು ಪಡೆಯುವುದು ಪ್ರತಿಯೊಬ್ಬ ಕ್ರೀಡಾಪಟುವಿನ ಕನಸಾಗಿರುತ್ತದೆ ಎಂದು ಕ್ರೀಡಾಪಟುಗಳು ಹೇಳಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆತ್ಮೀಯ ಕೇಳುಗರಿಗೆಲ್ಲ ಭಾನುವಾರದ ಸಂಜೆಯ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಸ್ನೇಹಿತರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಯಾವ್ಯಾವ ಕಾರ್ಯಕ್ರಮಗಳು ಪ್ರಸಾರ ಆಗ್ತವೆ ಅಂತ ನೋಡುವಂತಹ ಸಮಯ. ಹೌದು, ಈಗ ಕಾರ್ಯಕ್ರಮ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 5:05 ಸೇಫ್ ಡ್ರೈವ್ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ವೋಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ನಂತರ ಸೇಫ್ ಡ್ರೈವ್, ವೋಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಆನಂತರ ಸೇಫ್ ಡ್ರೈವ್, ವೋಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ ಡ್ರೈವ್ ಗಾನ ಭಜಾನ ಮುಂದುವರಿಯುವುದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜಾನ ಮುಂದುವರಿಯುವುದು. ಇವತ್ತು ರಾತ್ರಿ 8:02 ಬೆಳ್ಳಿ ಬದುಕು, ನಟ ದಿಗಂತ್ ಅವರ ಜೊತೆ ಸಂದರ್ಶನ, ಪ್ರಸ್ತುತಿ ಮಂಜುಳಾ ಜೋಯಿಶ್. 9:15 ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ನ್ಯಾಯ ಇಲಾಖೆ, ಕಾನೂನು ಮತ್ತು ನ್ಯಾಯ ಸಚಿವಾಲಯ. 9:30 ಹಿಂದಿ ಮೆಲೋಡೀಸ್. 10:02 ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದಿಷ್ಟು ಈ ಸಂಜೆ ಕಾರ್ಯಕ್ರಮಗಳಾದರೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು. 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. ನಾಳೆ ಬೆಳಿಗ್ಗೆ 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶ್ರೀ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಂತರ ಶುಭೋದಯ ಕರ್ನಾಟಕ ಮುಂದುವರಿಯುವುದು. 9:00 ಇಂದಿನ ವಿಶೇಷ. 10:02 ವೋಲ್ಡ್ ಇಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಾರ್ಯಕ್ರಮ ಕಲಾಭಾರತಿ. 12:05 ಕರೆಗೊಂದು ಹಾಡು. 1:02 ಚಿತ್ರಗೀತೆಗಳು. 1:20 ಇಮೇಲ್ ಮತ್ತು ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳು. 2:15 ಕಾರ್ಯಕ್ರಮ ಸ್ಪಂದನ. 2:40 ಕಾರ್ಯಕ್ರಮ ಚಿತ್ರತಾಣ. 3:00 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ. 4:00 ಪರಿಮಳ. 5:02 ಕಾರ್ಯಕ್ರಮ ವಿವರಣೆ ಇರುತ್ತೆ. 5:05 ಸೇಫ್ ಡ್ರೈವ್ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ವೋಲ್ಡ್ ಇಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ನಂತರ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ ಡ್ರೈವ್ ಗಾನ ಭಜಾನ ಮುಂದುವರಿಯುವುದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜಾನ ಮುಂದುವರಿಯುವುದು. ನಾಳೆ ರಾತ್ರಿ 8:02 ಭಾವಚಿತ್ತಾರ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯಾಗಿತ್ತು. ಸ್ನೇಹಿತರೆ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸಂಜೆಯ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್.
ಇಂಪಾದ ಹಳೆಯ ಚಿತ್ರಗೀತೆಗಳನ್ನು ನಿಮಗಾಗಿ ಪ್ರಸಾರ ಮಾಡ್ತೀವಿ 6 ಗಂಟೆಯವರೆಗೆ. ಕಾರ್ಯಕ್ರಮದ ಮೊದಲಿಗೆ ಚಿತ್ರ ಅವರು ಹಾಡಿರುವ ರಸಿಕ ಚಿತ್ರದ ಹಾಡನ್ನು ಕೇಳಿ. ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಭಾನುವಾರದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಹಾಡುಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿರುವ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಹಾಡನ್ನು ಈಗ ಕೇಳೋಣ. ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಹಂಸಲೇಖ ಅವರು ರಚಿಸಿ ಸಂಗೀತ ನೀಡಿದ ನವತಾರೆ ಚಿತ್ರದ ಹಾಡು ಪ್ರಸಾರ ಆಯಿತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಈಗ ಮೋಡದ ಮರೆಯಲ್ಲಿ ಚಿತ್ರದ ಹಾಡನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್. ಚಿ ಉದಯ್ ಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ನೀವು ಕೇಳಿದ ಗೀತೆ ಹೃದಯ ಹಾಡಿತು ಚಿತ್ರದ್ದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬಂತು. ಜಿ ಉದಯ್ ಶಂಕರ್ ಅವರು ಬರೆದ ಹಾಡಿಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಈಗ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಅರಳಿದ ಹೂಗಳು ಚಿತ್ರದ ಹಾಡು ಮೂಡಿಬಂತು. ಜಿ ಉದಯಶಂಕರ್ ಅವರ ರಚನೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ. 5:49:58 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ರವಿ ವರ್ಮ ಚಿತ್ರದ ಹಾಡನ್ನು ಕೇಳೋಣ. ಎಸ್ ಜಾನಕಿಯವರು ಹಾಡಿದ ಗೀತೆ ಇದು. ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಹಾಡಿಗಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಒಂದು ಸಿನಿಮಾ ಕಥೆ ಚಿತ್ರದ ಹಾಡು ಪ್ರಸಾರ ಆಯಿತು. ಚಿ ಉದಯ್ ಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಈ ಹಾಡಿನೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಅಂಡಮಾನ್ ನಿಕೋಬಾರ್ ರಾಜಧಾನಿ ಶ್ರೀ ವಿಜಯಪುರಂನಲ್ಲಿ ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಡಾ ಬಿಆರ್ ಅಂಬೇಡ್ಕರ್ ತಂತ್ರಜ್ಞಾನ ಸಂಸ್ಥೆಯಲ್ಲಿ ನಡೆದ ವಂದೇ ಮಾತರಂ ತಿರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪ್ರಸಕ್ತ ಸಕ್ಕರೆ ಋತುವಿನಲ್ಲಿ ದೇಶದಲ್ಲಿರುವ ಸಕ್ಕರೆಯ ದಾಸ್ತಾನು ಸ್ಥಿತಿ, ಉತ್ಪಾದನಾ ಮಟ್ಟ ಮತ್ತು ಒಟ್ಟು ಅಗತ್ಯತೆಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಪರಾಮರ್ಶಿಸಲಾಯಿತು. ಭಾರತವು ಪಳೆಯುಳಿಕೆ ಎತ್ತರ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯದಲ್ಲಿ 300 ಗಿಗಾವ್ಯಾಟ್ ಮೈಲಿಗಲ್ಲನ್ನು ದಾಟಿದೆ. ಕಳೆದ ತಿಂಗಳ 31ರಂದು ಈ ಸಾಧನೆ ಮಾಡಲಾಗಿದ್ದು, ಇದು 2030ರ ವೇಳೆಗೆ ದೇಶವು ನಿಗದಿಪಡಿಸಿಕೊಂಡಿರುವ 500 ಗಿಗಾವ್ಯಾಟ್ ಗುರಿಯ ಶೇಕಡಾ 60ಕ್ಕಿಂತಲೂ ಹೆಚ್ಚಿನ ಪ್ರಮಾಣವಾಗಿದೆ. ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಉಂಟಾಗಿದ್ದು ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಸಚಿವರ ನೇಮಕಾತಿ ಆಗಿದ್ದರೂ ಖಾತೆಗಳ ಹಂಚಿಕೆಯಾಗಿಲ್ಲ. ರೈತರು ಸಂಕಷ್ಟ ಎದುರಿಸುತ್ತಿದ್ದು ನೋಡಿಕೊಳ್ಳಲು ಕೃಷಿ ಸಚಿವರು ಯಾರೂ ಇಲ್ಲ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಎನ್ ಆರೋಪಿಸಿದ್ದಾರೆ. ಇತ್ತೀಚೆಗೆ ನಡೆದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದಿರುವ ಪೊಲೀಸರ ಬಲಪ್ರಯೋಗದ ಬಗ್ಗೆ ಗೃಹ ಸಚಿವರು ಲೋಕಸಭೆಯಲ್ಲಿ ಮಾತನಾಡಬೇಕು ಎಂದು ಸಂಸದ ಶ್ರೇಯಸ್ ಪಟೇಲ್ ಹಾಸನದಲ್ಲಿಂದು ಒತ್ತಾಯಿಸಿದ್ದಾರೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಪುರುಷರ ಟೆನಿಸ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತದ ಯುಕಿ ಬಾಂಬ್ರಿ ಮತ್ತು ನ್ಯೂಜಿಲೆಂಡ್ನ ಮೈಕಲ್ ವೀನಸ್ ಜೇಡಿ ಫ್ರಾನ್ಸ್ನ ಥಿಯೋ ಅರಿಭಾಜ್ ಮತ್ತು ಅಲ್ಬಾನೋ ಒಲಿವೆಟ್ಟಿ ಜೋಡಿ ವಿರುದ್ದ ಸೆಣಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕೇಳ್ತಾ ಇದ್ರ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 6:04:30. ಇನ್ನು ಮುಂದೆ ಕಾರ್ಯಕ್ರಮ ಗಾನ ಭಜನ. ಇವತ್ತಿನ ಗಾನ ಭಜನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಗಾನ ಭಜನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಇಂಪಾದ ಹಾಡುಗಳು ನಿಮಗಾಗಿ. ಸ್ನೇಹಿತರೆ, ಗಣೇಶ ಚತುರ್ಥಿ, ಹೌದು, ಪ್ರತಿಯೊಬ್ಬರ ಪಾಲಿಗೂ ಈ ಗಣೇಶ ಚತುರ್ಥಿ ಅನ್ನೋದು ಒಂದು ರೀತಿ ಸಂಭ್ರಮ ಖುಷಿ ಕೊಡುವಂಥ ಹಬ್ಬ, ಪ್ರತಿಯೊಬ್ಬರು ಭಕ್ತಿಯಿಂದ ಆಚರಿಸುವಂತಹ ಹಬ್ಬ ಕೂಡ. ಹೌದು, ಸೆಪ್ಟೆಂಬರ್ 14 ಅಂದರೆ ಇನ್ನು 36 ದಿನಗಳಲ್ಲಿ ಈ ಹಬ್ಬವನ್ನು ನಾವೆಲ್ಲರೂ ಬರಮಾಡಿಕೊಳ್ತೀವಿ. ಗಣೇಶ ಚತುರ್ಥಿ ಬಂತು ಅಂದರೆ ಪ್ರತಿಯೊಬ್ಬರಿಗೂ ಒಂದು ರೀತಿಯ ಖುಷಿ ಸಂಭ್ರಮ ಅಲ್ವಾ. ಮನೆ ಮನೆಗಳಲ್ಲಿ, ಗಲ್ಲಿ ಗಲ್ಲಿಗಳಲ್ಲಿ, ಬೀದಿ ಬೀದಿಗಳಲ್ಲಿ ಬಾಲ ಗಣೇಶನಿಂದ ಹಿಡಿದು ಬೃಹತ್ ಗಣೇಶ ಮೂರ್ತಿಯನ್ನು ಕೂರಿಸಿ ಬಪ್ಪರೆ ಬಪ್ಪ ಗಣಪತಿ ಬಪ್ಪ ಗಣಪ ಗಣಪ ಮೋರ್ಯ ಅನ್ನುವಂತಹ ಹರ್ಷೋದ್ಗಾರ ಗಲ್ಲಿ ಗಲ್ಲಿಗಳಲ್ಲೂ ಮೊಳಗ್ತಾ ಇರುತ್ತೆ. ನಮ್ಮೆಲ್ಲರ ಪಾಲಿಗೆ ಮಹತ್ವದ ಹಬ್ಬಗಳಲ್ಲಿ ಒಂದಾದಂಥ ಈ ಗಣೇಶ ಚತುರ್ಥಿ ಏನಿದೆ, ಪ್ರತಿಯೊಬ್ಬರು ಪ್ರಥಮ ಪೂಜಿತನ ಆಗಮನಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮ ಅಥವಾ ಪೂಜೆ ನಡೆದರೆ ಅಲ್ಲಿ ಮೊದಲು ಪೂಜೆ ಸಲ್ಲಿಸಬೇಕಾಗಿರುವಂಥದ್ದು ಗಣಪನಿಗೆ. ಹೌದು, ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಗಣೇಶ ಚತುರ್ಥಿಯ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಾಗಿ ಪರಿಸರ ಸ್ನೇಹಿ ಗಣೇಶನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಮುಂಬರುವ ಅಂದರೆ ಸೆಪ್ಟೆಂಬರ್ 14 ಆಚರಿಸುವ ಗಣೇಶ ಚತುರ್ಥಿಯಂದು ಯಾವ ರೀತಿಯಾದಂಥ ಪರಿಸರ ಸ್ನೇಹಿ ಗಣಪನನ್ನು ಬಳಸಿ ಪೂಜೆ ಮಾಡಬಹುದು ಅನ್ನುವಂಥ ವಿಚಾರದ ಕುರಿತು ಮಾತಾಡೋಣ ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ 102.9 FM.

ಶ್ರೀಮತಿ ಸಿಂಧೂರ ಚಿತ್ರದ ಹಾಡು ಪ್ರಸಾರ ಆಯಿತು. ನಿಹಾಲ್ ತೋರು ಮತ್ತು ಶಿವಾನಿ ನವೀನ್ ಅವರ ಧ್ವನಿಗಳಲ್ಲಿ ಕವಿರಾಜ್ ಅವರು ಬರೆದ ಈ ಹಾಡಿಗೆ ರಾಜೇಶ್ ರಾಮನಾಥ್ ಅವರು ಸಂಗೀತ ನೀಡಿದರು. ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ಪರಿಸರ ಸ್ನೇಹಿ ಗಣೇಶ ಈ ಕುರಿತಂತೆ ಮಾತಾಡ್ತಿದ್ದೀವಿ. ಗಣೇಶ ಚೌತಿ ಹತ್ತಿರ ಬರ್ತಾ ಇದೆ, ಇನ್ನು ಕೇವಲ 36 ದಿನಗಳು ಮಾತ್ರ ಬಾಕಿವೆ. ಹೀಗಾಗಿ ತರಹೇವಾರಿ ಗಣಪತಿ ಮೂರ್ತಿಗಳು ಮಾರ್ಕೆಟ್ನಲ್ಲಿ ರಾರಾಜಿಸುವುದಕ್ಕೆ ಆರಂಭ ಆಗಿದೆ. ರಾಸಾಯನಿಕ ಬಳಸಿದ ಮೂರ್ತಿಗಳಿಗಿಂತ ಪರಿಸರ ಸ್ನೇಹಿ ಮೂರ್ತಿಗಳ ಕುರಿತು ಜನರಲ್ಲಿ ಒಂದು ರೀತಿಯ ಕುತೂಹಲ ಜಾಸ್ತಿ ಆಗಿದೆ. ವರ್ಷದಿಂದ ವರ್ಷಕ್ಕೆ ಈ ಕುರಿತು ಜಾಗೃತಿ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಜಾಗೃತಿಯ ಪರಿಣಾಮದಿಂದಾಗಿ ಪರಿಸರ ಸ್ನೇಹಿ ಮೂರ್ತಿಗಳಿಗೂ ಕೂಡ ಈಗ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವುದಕ್ಕೆ, ಪ್ರಕೃತಿಯನ್ನು ರಕ್ಷಿಸುವುದಕ್ಕೆ ಜೇಡಿಮಣ್ಣು ಜೊತೆಗೆ ನೈಸರ್ಗಿಕ ವಸ್ತುಗಳಿಂದ ತಯಾರಿಸುವ ಗಣೇಶ ಮೂರ್ತಿಯನ್ನು ಪರಿಸರ ಸ್ನೇಹಿ ಗಣಪ ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತು, ಬಹಳ ದಿನಗಳಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ POPಯನ್ನು ಬಳಸಿ ಮೂರ್ತಿಯನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಹೀಗಾಗಿ ಅಂತಹ ಮೂರ್ತಿಗಳು ನೀರಿನಲ್ಲಿ ಸುಲಭವಾಗಿ ಕರಗೋದಿಲ್ಲ. ಅವುಗಳಿಗೆ ರಾಸಾಯನಿಕಗಳನ್ನು ಬಳಸಲಾಗುತ್ತೆ. ಈ ಬಣ್ಣಗಳು ನದಿ, ಕೆರೆ ಹಾಗೂ ಬಾವಿಗಳನ್ನು ಕಲುಷಿತಗೊಳಿಸ್ತವೆ. ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಯು ನೀರಿನಲ್ಲಿ ಬಹುಬೇಗನೆ ಕರಗಿ ಯಾವುದೇ ರೀತಿಯಾದಂಥ ಹಾನಿಯನ್ನು ಉಂಟು ಮಾಡೋದಿಲ್ಲ.

ಬಲರಾಮನ ದಿನಗಳು ಚಿತ್ರದ ಹಾಡು ಪ್ರಸಾರ ಆಯಿತು. ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಪ್ರಮೋದ್ ಮರವಂತೆ ಅವರು ಬರೆದ ಹಾಡಿಗೆ ಸಂತೋಷ್ ನಾರಾಯಣ್ ಅವರ ಸಂಗೀತವಿತ್ತು. ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಪರಿಸರ ಸ್ನೇಹಿ ಗಣಪನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ನಿರ್ಮಾಣಗೊಂಡಂತಹ ಗಣಪತಿ ಮೂರ್ತಿಗಳಲ್ಲಿರುವ ಸೀಸ, ಗಂಧಕ ಮತ್ತು ಪಾದರಸದಂತಹ ಅಪಾಯಕಾರಿ ರಾಸಾಯನಿಕಗಳೇನಿವೆ, ಇವುಗಳು ಜಲಚರ ಪ್ರಾಣಿಗಳ ಜೀವಕ್ಕೆ ಅಪಾಯವನ್ನು ತಂದೊಡ್ತವೆ. ರಾಸಾಯನಿಕ ಬಣ್ಣ ಮಿಶ್ರಿತ ಮಣ್ಣು ಕೃಷಿ ಅಥವಾ ಗಿಡಗಳ ಬೆಳವಣಿಗೆಗೆ ಯೋಗ್ಯವಾಗಿರುವುದಿಲ್ಲ. ಹೀಗಾಗಿ ಪರಿಸರ ಸ್ನೇಹಿ ಗಣಪನನ್ನು ಬಳಸುವಂಥದ್ದು ಅತಿ ಅಗತ್ಯವಾಗಿದೆ. ಹಾಗೆ ನೋಡಿದ್ರೆ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನು ಮಾರ್ಕೆಟ್ಗೆ ಹೋಗಿ ತರಬೇಕಂತ ಇಲ್ಲ, ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ಯಾವುದೇ ಖರ್ಚಿಲ್ಲದೆ ಇದನ್ನು ನಾವು ತಯಾರಿಸ್ಬೋದು. ಮಣ್ಣಿನ ಗಣಪನನ್ನು ಮಾಡೋದು ತುಂಬ ಸುಲಭ. ಹಳ್ಳಿಯಲ್ಲಿ ಬೆಳೆದವರಿಗೆ ತಾವು ಚಿಕ್ಕವರಿದ್ದಾಗ ಮಣ್ಣಿನ ಗಣಪನನ್ನು ಮಾಡಲು ಪ್ರಯತ್ನಿಸಿದ್ದು ನೆನಪಿರ್ಬೋದು. ಅವು ಆಟಕ್ಕೆ ಮಾಡುವಂಥ ಗಣಪ ಆಗಿರೋದ್ರಿಂದ ಹೇಗೆ ಮಾಡಿದ್ರೂ ನಡೀತಾ ಇತ್ತು, ಎಷ್ಟೇ ಚಿಕ್ಕದಿದ್ದರೂ ಕೂಡ ನಡೀತಾ ಇತ್ತು. ಆದರೆ ಈಗ ನಾವು ಮಾಡುವಂಥ ಪರಿಸರ ಸ್ನೇಹಿ ಗಣಪ ಏನಿದೆ, ಪೂಜೆಗೆ ಕೂರಿಸುವಂಥ ಗಣಪ ಲಕ್ಷಣವಾಗಿದ್ದರೆ, ಚೆನ್ನಾಗಿದ್ದರೆ, ಜೊತೆಗೆ ತುಸು ದೊಡ್ಡದಿದ್ರೇ ಚೆನ್ನಾಗಿರುತ್ತೆ.

ಅರಮನೆ ಚಿತ್ರದ ಹಾಡು ಪ್ರಸಾರ ಆಯಿತು. ಗುರುಕಿರಣ್ ಅವರು ಹಾಡಿದ ಗೀತೆ ಇದು. ಕವಿರಾಜ್ ಅವರ ರಚನೆಗೆ ಗುರುಕಿರಣ್ ಅವರ ಸಂಗೀತವಿತ್ತು. 6:23 ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಪರಿಸರ ಸ್ನೇಹಿ ಗಣಪತಿ ಬಗ್ಗೆ ಮಾತಾಡ್ತಿದ್ದೀವಿ. ಹಿಂದೆಲ್ಲ ಗಣೇಶ ಚತುರ್ಥಿ ಅಂದರೆ ಭಕ್ತಿ ಭಾವ ಜಾಸ್ತಿ ಇತ್ತು, ಈಗಲೂ ಇದೆ. ಆದರೆ ಭಕ್ತಿ ಭಾವದ ಜೊತೆಗೆ ಆಡಂಬರದ ಪೂಜೆ ಸ್ವಲ್ಪ ಜಾಸ್ತಿನೇ ಅನಿಸ್ತಾ ಇದೆ. ಯಾಕಂದರೆ ಬಹುದೊಡ್ಡ ಗಾತ್ರದ ರಾಸಾಯನಿಕ ಬಣ್ಣಗಳಿಂದ ಹೊಳೆಯುವಂಥ ಗಣೇಶನನ್ನು ಕೂರಿಸ್ತಾರೆ. ಪಕ್ಕದ ಮನೆಯವ್ರಿಗಿಂತ ನಮ್ಮ ಮನೆಯಲ್ಲಿ ಇರುವಂಥ ಗಣಪತಿಯ ಗಾತ್ರ ದೊಡ್ಡದಾಗಿರಬೇಕು, ಆಡಂಬರದಿಂದ ಕೂಡಿರಬೇಕು ಅಂತ ದೊಡ್ಡ ದೊಡ್ಡ ಧ್ವನಿವರ್ಧಕಗಳನ್ನು ಬಳಸಿ ಬೆಳಿಗ್ಗೆಯಿಂದ ಸಂಜೆವರೆಗೂ ನಿರಂತರವಾಗಿ ಈ ಧ್ವನಿವರ್ಧಕಗಳ ಸದ್ದು ಇದು ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಹೀಗಾಗಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶ ಮೂರ್ತಿಯ ವಿಸರ್ಜನೆಯ ಸಂದರ್ಭದಲ್ಲೂ ಕೂಡ ಗಣೇಶನನ್ನು ಎಲ್ಲೆಂದರಲ್ಲಿ ನೀರಲ್ಲಿ ಬಿಟ್ಟು ಬರುವ ಕೆಲಸ ಆಗ್ತಾ ಇದೆ. ಈ ಎಲ್ಲ ತಪ್ಪುಗಳಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತೆ. ಹೀಗಾಗಿ ನಮ್ಮ ಪರಿಸರದಲ್ಲಿ

ನಾವೇ ಉಂಟು ಮಾಡುವಂತಹ ಮಾಲಿನ್ಯಗಳು ನಮಗೆ ಆರೋಗ್ಯದ ಸಮಸ್ಯೆಯನ್ನು ತಂದುಡ್ತವೆ. ಅದಕ್ಕಾಗಿ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ನಮ್ಮ ಸಂತೋಷದ ಹಬ್ಬದ ಆಚರಣೆ ನಮಗೆ ನೋವನ್ನು ತರಬಾರ್ದು. ಹೀಗಾಗಿ ನಾವು ಒಂದಿಷ್ಟು ಒಳ್ಳೆಯ ಕೆಲಸ ಜೊತೆಗೆ ಪ್ರತಿಜ್ಞೆ ಮೂಲಕ ಹಬ್ಬದ ಆಚರಣೆ ಮಾಡೋದು ಬಹಳ ಸೂಕ್ತ. ಅದಕ್ಕಾಗಿಯೇ ಈ ಚೌತಿಯ ಹಬ್ಬದಂದು ಪ್ರತಿಯೊಬ್ಬರೂ ಪರಿಸರ ಸ್ನೇಹಿ ಗಣೇಶನನ್ನು ಬಳಸಲು ನಿರ್ಧಾರ ಮಾಡಬೇಕಾಗಿದೆ.

ಕುನಾಲ್ ಗಾಂಜವಾಲ ಅವರ ಕಂಠಸಿರಿಯಲ್ಲಿ ಬಿ ಆರ್ ಚಂದ್ರು ಅವರು ಬರೆದ ತಾಜ್ಮಹಲ್ ಚಿತ್ರದ ಹಾಡು ಪ್ರಸಾರ ಆಯಿತು. ಜಿ ಅಭಿಮಾನ್ ರಾಯ್ ಅವರ ಸಂಗೀತ ಈ ಹಾಡಿಗಿತ್ತು. ಬೀದಿ ಬೀದಿಗಳಲ್ಲಿ ಮಾರುಕಟ್ಟೆಗಳಲ್ಲಿ ಭಿನ್ನ ಭಿನ್ನ ಗಣೇಶನ ಮೂರ್ತಿಗಳು ರಾಸಾಯನಿಕ ಬಣ್ಣ ಕಟ್ಟಿಕೊಂಡು ರಾರಾಜಿಸ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ

ಎಲ್ಲ ಆಕರ್ಷಕ ಬಣ್ಣಗಳಿಗೆ ಸೀಮಿತವಾಗಿ ಬಣ್ಣಗಳಲ್ಲೇ ಕಳೆದು ಹೋಗುವ ಕೇವಲ ತೋರಿಕೆಗಾಗಿ ಮಾತ್ರ ಸೀಮಿತವಾದ ಗಣಪನನ್ನು ಪ್ರತಿಷ್ಠಾಪಿಸುವ ಹಾಗೂ ವಿಸರ್ಜಿಸುವ ಭರದಲ್ಲಿ ಪರಿಸರದ ಬಗ್ಗೆ ಕಾಳಜಿಯನ್ನು ಕಳೆದುಕೊಳ್ತಾ ಇದ್ದೇವೆ ಅನ್ನೋದೆಂತೂ ಸುಳ್ಳಲ್ಲ. ಹಿಂದಿನಂತೆ ಮಣ್ಣಿನ ಗಣಪ ಈಗ ನಾಪತ್ತೆಯಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಜೊತೆಗೆ ರಾಸಾಯನಿಕ ಗಣೇಶನ ಮೂರ್ತಿಗಳು ಎಲ್ಲೆಡೆ ತಲೆ ಎತ್ತಾವೆ. ಇನ್ನು ಗಣಪನ ವಿಸರ್ಜನೆಯ ಸಂದರ್ಭದಲ್ಲಿ ನೈಸರ್ಗಿಕ ದತ್ತವಾದ ನೀರನ್ನು ಸಂಪೂರ್ಣ ಕಲುಷಿತಗೊಳ್ತಾ ಇದ್ದೀವಿ ಅನ್ನುವಂಥ ಅರಿವು ಸಹ ನಮ್ಮಲ್ಲಿ ಇನ್ನು ಮೂಡದೇ ಇರುವಂತಹದ್ದು ವಿಷಾದನೀಯ. ಈ ಗಣೇಶೋತ್ಸವ ಸಮಯದಲ್ಲಿ ಪರಿಸರ ಸ್ನೇಹಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಯೋಚಿಸಬೇಕಾಗಿದೆ. ವಿವಿಧ ನಗರಗಳ ಸಾರ್ವಜನಿಕ ಸ್ಥಳಗಳು ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿನ ನಾನಾ ಕುಟುಂಬಗಳ ಮನೆಗಳಲ್ಲಿ ಪರಿಸರ ಸ್ನೇಹಿ ಗಣೇಶನ ವಿಗ್ರಹವನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಮುಂದಾಗಲೇಬೇಕು.

ಬೊಂಬಾಟ್ ಚಿತ್ರದ ಹಾಡು ಪ್ರಸಾರ ಆಯಿತು. ಸೋನು ನಿಗಮ್ ಅವರು ಹಾಡಿದ ಗೀತೆ, ಜಯಂತ್ ಕಾಯ್ಕಿಣಿ ಅವರು ಬರೆದ ಈ ಹಾಡಿಗೆ ಮನುಮೂರ್ತಿ ಅವರ ಸಂಗೀತವಿತ್ತು. ಗಣೇಶನನ್ನ ವಿಘ್ನ ನಿವಾರಕ ಅಂತ ಕರೀತಾರೆ. ಆದರೆ ಈ ಗಣೇಶನ ಹಬ್ಬವಾದ ಗಣೇಶ ಚತುರ್ಥಿಯಂದು POP ಗಣೇಶನ ಮೂರ್ತಿಗಳಿಂದ ಪರಿಸರದ ಮೇಲಾಗ್ತಿರುವಂತಹ ವಿಘ್ನ ಮಾತ್ರ ಇನ್ನೂ ತಪ್ಪಿಲ್ಲ. ಗಣೇಶ ವಿಸರ್ಜನೆಯ ನಂತರ ಕೆರೆಗಳು ಗಣೇಶನ POP ಮೂರ್ತಿಗಳು ಜೊತೆಗೆ ಪೂಜೆಯ ತ್ಯಾಜ್ಯದಿಂದ ತುಂಬಿ ಅಪಾರ ಪ್ರಮಾಣದ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತಿರೋದು ಕಳೆದ ಹಲವು ವರ್ಷಗಳಿಂದ ನಾವು ನೋಡಿಕೊಂಡು ಬಂದಿರೋ ದೃಶ್ಯ. ಗೌರಿ ಗಣೇಶ ಹಬ್ಬದಲ್ಲಿ POP ವಿಷಕಾರಿ ರಾಸಾಯನಿಕ ಹಾಗೂ ಲೋಹಲೇಪಿತ ಗಣೇಶ ಮೂರ್ತಿಗಳನ್ನು ಕೂರಿಸುವ ಬದಲು ಜೇಡಿಮಣ್ಣಿನಿಂದ ನೈಸರ್ಗಿಕ ಬಣ್ಣಲೇಪಿತ ಎಲೆ ಹೂಗಳಿಂದ ತಯಾರಿಸಿದ ನೈಸರ್ಗಿಕ ಗಣಪತಿ, ವೈರಾಣು ನಿರೋಧಕ ಶಕ್ತಿ ವೃದ್ಧಿಸುವ ಅರಿಶಿನದಿಂದ ತಯಾರಿಸಿದ ಗಣೇಶನನ್ನು ಮನೆಯಲ್ಲಿಯೇ ತಯಾರಿಸಿ ಪೂಜಿಸಿ ಸಂಭ್ರಮಿಸಿ ಪರಿಸರವನ್ನು ಸಂರಕ್ಷಿಸೋಣ.

0: ಶ್ರೀಕಂಠ ಚಿತ್ರದ ಹಾಡು ಪ್ರಸಾರ ಆಯಿತು. ಕಾರ್ತಿಕ್ ಮತ್ತು ಶಿಲ್ಪಾ ಶ್ರೀಕಾಂತ್ ಅವರ ಧ್ವನಿಗಳಲ್ಲಿ. ಸಮಯ 6:40 ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಪಾಲರಿಂದ ಉಚ್ಚ ನ್ಯಾಯಾಲಯದ 6 ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ ಪ್ರಮಾಣವಚನ ಬೋಧನೆ. ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ, ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಇಂದು ಲೋಕಭವನದಲ್ಲಿ ನೆರವೇರಿತು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಗಡವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಇವರಿಗೆ ಪ್ರಮಾಣವಚನ ಬೋಧಿಸಿದರು. ಈ ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭು ಭಕ್ರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ನ್ಯಾಯಾಂಗ ಕ್ಷೇತ್ರದ ಹಿರಿಯ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರಮಾಣವಚನ ಸ್ವೀಕರಿಸಿದ ನೂತನ ನ್ಯಾಯಮೂರ್ತಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಆಗಮಿಸಿದ ಗಣ್ಯರು ಅಭಿನಂದನೆ ಸಲ್ಲಿಸಿದರು. ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ವಿರೋಧಿಸಿ ಜೆಡಿಎಸ್ ವತಿಯಿಂದ ಬೈರಮಂಗಲದಿಂದ ಬೆಂಗಳೂರುವರೆಗೆ ಹಮ್ಮಿಕೊಂಡಿರುವ 3 ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಮಧ್ಯಾಹ್ನ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ರೈತ ವಿರೋಧಿ ನೀತಿಯಾಗಿರುವ ಟೌನ್ಶಿಪ್ ಯೋಜನೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತರ ಆಕ್ರೋಶಕ್ಕೆ ಸರ್ಕಾರ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪಾದಯಾತ್ರೆಗಾಗಿ ವಿವಿಧ ಭಾಗಗಳಿಂದ ಬಸ್ಸು ಸೇರಿದಂತೆ ವಿವಿಧ ವಾಹನಗಳಲ್ಲಿ ಪಕ್ಷದ ಕಾರ್ಯಕರ್ತರು ಬಂದಿದ್ದರಿಂದ ಬಿಡದಿ ಕೈಗಾರಿಕಾ ಪ್ರದೇಶದಿಂದಲೇ ವಾಹನಗಳ ಸಂಚಾರ ಮಾರ್ಗವನ್ನು ಬದಲಾವಣೆ ಮಾಡಲಾಗಿತ್ತು. ಬೆಳಿಗ್ಗೆಯಿಂದಲೇ ಬಿಡದಿ ಹಾರೋಹಳ್ಳಿ ರಸ್ತೆಯಲ್ಲಿ ಸಂಚಾರ ಬಂದ್ ಆಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ರೈತರ ಪರವಾಗಿ ನಿಲ್ಲಲಿದೆ. 17% ಬಿತ್ತನೆಯಾಗಿದೆ. ಬಹುತೇಕ ಕಡೆ ಬಿತ್ತನೆ ಇನ್ನೂ ಬಾಕಿ ಇದೆ. ರೈತರ ಈ ನೈಜ ಸ್ಥಿತಿಯನ್ನು ಖುದ್ದು ವೀಕ್ಷಿಸಲಾಗಿದೆ. ಸಮಗ್ರ ಹಾಗೂ ವೈಜ್ಞಾನಿಕ ವರದಿ ಸಲ್ಲಿಕೆಗೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಕಾರಾತ್ಮಕ ಭರವಸೆ ನೀಡಿದ್ದಾರೆ. ಇಂದು ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಬರ ಅವಲೋಕನ ಪ್ರವಾಸ ಕೈಗೊಂಡ ಅವರು, ಹಿಟ್ಟನಹಳ್ಳಿ, ಮದಭಾವಿ, ಶಿವಣಗಿ, ದೇವರಹಿಪ್ಪರಿಗಿ, ಬಮ್ಮನಜೋಗಿ, ಕನೋಳಿ ಸೇರಿದಂತೆ ವಿವಿಧ ಪ್ರದೇಶಗಳ ವ್ಯಾಪ್ತಿಯ ಕೃಷಿಕರ ತಾಕುಗಳಿಗೆ ತೆರಳಿ ಹತ್ತಿ, ಕಬ್ಬು, ಸೂರ್ಯಕಾಂತಿ, ತೊಗರಿ ಮುಂತಾದ ಬೆಳೆಗಳ ಪ್ರಸ್ತುತ ಸ್ಥಿತಿಯನ್ನು ಅವಲೋಕಿಸಿ ಮಾತನಾಡಿದರು. ಬಿತ್ತಿದ ಬೆಳೆಗಳು ಸಂಪೂರ್ಣ ಹಾನಿಗೀಡಾಗುವ ಪರಿಸ್ಥಿತಿ ಇದೆ. ಹಾಗಾಗಿ ಖುದ್ದು ಬರ ಪರಿಸ್ಥಿತಿ ವೀಕ್ಷಿಸಿ ಸಂಕಷ್ಟದಲ್ಲಿರುವ ರೈತರನ್ನು ಕಷ್ಟದಿಂದ ಪಾರು ಮಾಡುವ ಉದ್ದೇಶದಿಂದ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು. ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಉಂಟಾಗಿದ್ದು ಸರ್ಕಾರ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. ಸಚಿವರ ನೇಮಕಾತಿ ಆಗಿದ್ದರೂ ಖಾತೆಗಳ ಹಂಚಿಕೆಯಾಗಿಲ್ಲ. ರೈತರು ಸಂಕಷ್ಟ ಎದುರಿಸುತ್ತಿದ್ದು ನೋಡಿಕೊಳ್ಳಲು ಕೃಷಿ ಸಚಿವರು ಯಾರೂ ಇಲ್ಲದಾಗಿದ್ದಾರೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಎನ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಿದ್ದು ಅಭಿವೃದ್ಧಿ ಕುಂಠಿತಗೊಂಡಿದೆ. ಖಾತೆಗಳ ಹಂಚಿಕೆ ನಂತರ ಅಸಮಾಧಾನ ಮತ್ತಷ್ಟು ಉದ್ಭವವಾಗಲಿದೆ. ಸಚಿವ ಸಂಪುಟ ರಚನೆಯಲ್ಲಿ ಅಕ್ರಮ ನಡೆದಿದ್ದು ಕೆಲ ಸಮುದಾಯಗಳಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಪತ್ತೆ ಹಚ್ಚುವ ನಾಟಕೀಯ ಬೆಳವಣಿಗೆ ನಡೆದಿದೆ. ಅಕ್ರಮ ವಲಸಿಗರ ಪತ್ತೆ ಹಚ್ಚುವ ಕೆಲಸ ರಾಜ್ಯವ್ಯಾಪಿ ಕೈಗೊಂಡರೆ 1,00,000 ಅಧಿಕ ಸಂಖ್ಯೆಯಲ್ಲಿ ದೊರೆಯುತ್ತಾರೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಯಾರಿಗೆ ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಬಹುದು ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ.
4: ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ, ನಾವು ಕೂಡ ಮುಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿ, ಪ್ರಾತ್ಯಾಟನೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಯಲ್ಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ, ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡಲಿ. ಅವಕ್ಕೆಲ್ಲ ಯಾವ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ.
1: ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ನಶಾ ಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕೆ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಉಪಕುಲಪತಿ ಡಾ ಬಿಸಿ ಭಗವಾನ್ ಚಾಲನೆ ನೀಡಿದರು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿ, 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಕನಸು ಸಾಕಾರಗೊಳ್ಳಲು ದೇಶದ ಯುವ ಪೀಳಿಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಮಹತ್ವಪೂರ್ಣ ಎಂದು ಪ್ರತಿಪಾದಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯಂತೆ ನಶಾಮುಕ್ತ ಭಾರತ ಕಲ್ಪನೆಯನ್ನು ಸಾಕಾರಗೊಳಿಸಲು ಕಿತ್ತೂರು ಕರ್ನಾಟಕದ ಕೇಂದ್ರ ಭಾಗವಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಸ್ತುತ ಇಡೀ ದೇಶದಲ್ಲಿ 1.6 ಕೋಟಿಗೂ ಹೆಚ್ಚು ಜನ ತೀವ್ರತರದ ಮಾದಕ ವ್ಯಸನಕ್ಕೆ ತುತ್ತಾಗಿರುವುದು ಕಳವಳಕಾರಿ ಸಂಗತಿಯಾಗಿದೆ ಎಂದು ಅವರು ತಿಳಿಸಿದರು.
5: ಭಾರಿ ದೊಡ್ಡ ಒಂದು ಸಮಸ್ಯೆಯಾಗಿ ಬೆಳೆದಿದೆ. ಶ್ರೇಷ್ಠ ಭಾರತ ಆಗಬೇಕು ಅಂತಂದ್ರೆ ಮೊದಲು ಸ್ವಸ್ಥ ಭಾರತ ಆಗಬೇಕು. ಸ್ವಸ್ಥ ಭಾರತ ಆಗಬೇಕು ಅಂತಂದ್ರೆ ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ ಬಹಳ ಆದ್ಯತೆಯನ್ನ ಕೊಡುವಂತ ಅಗತ್ಯತೆ ಇದೆ. ಯಾಕಂದ್ರೆ ಈ ನಶಾಯುಕ್ತ ಪದಾರ್ಥಗಳನ್ನ ಸೇವಿಸೋದ್ರಿಂದ ಕೇವಲ ವ್ಯಕ್ತಿ ಹಾಳಾಗೋದಿಲ್ಲ, ಇಡೀ ಕ್ಯಾಂಪಸ್, ಮನೆಯ ವಾತಾವರಣ ಹಾಳಾಗ್ತದೆ. ಇದರಿಂದ ಅನೇಕ ಕಡೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ವಿಕಸಿತ ಭಾರತ ಮಾಡಬೇಕು 2047ಕ್ಕ ಅಂತಂದ್ರೆ ನಮ್ಮ ಯುವ ಪೀಳಿಗೆ ಅತ್ಯಂತ ಸದೃಢವಾಗಿರಬೇಕು, ದೈಹಿಕ ಮಾನಸಿಕ ಎರಡೂ ಆರೋಗ್ಯ ಅವರದು ಬಹಳ ಚೆನ್ನಾಗಿರಬೇಕು.
1: ಪ್ರಸ್ತುತ ಮಾದಕ ವಸ್ತುಗಳ ಸೇವನೆಯು ಜ್ವಲಂತ ಸಮಸ್ಯೆಯಾಗಿದ್ದು, ಇದನ್ನು ತಡೆಯಲು ಯುವಜನರಿಗಾಗಿ ಹಲವು ಸಾಂಸ್ಕೃತಿಕ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮೈ ಭಾರತ್ ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ ರೆಡ್ಡಿ ತಿಳಿಸಿದ್ದಾರೆ. ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾದ ನಶೆ ಮುಕ್ತ ಅಭಿಯಾನ ಹಾಗೂ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವಜನರನ್ನು ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತಗೊಳಿಸಲು ಭಾರತ ಸರ್ಕಾರ ಈ ಅಭಿಯಾನ ಹಮ್ಮಿಕೊಂಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಅಭಿಯಾನದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟಿನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು ನಂದಿಗಿರಿಧಾಮದ ತಪ್ಪಲಿನಿಂದ ನಂದಿಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು, ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ಧಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದು, ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ 28,240 ಫಲಾನುಭವಿಗಳಿಗೆ

ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ದಿನಗಳ ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ, ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಹಾಡುಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ.

0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಆತ್ಮೀಯ ಕೇಳುಗ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರತಿಕ್ರಿಯೆ ಅಮೋಘವಾಗಿದೆ. ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ದಿಗ್ಗಜರ ಧ್ವನಿ ನೆನಪಿನ ಮಾಲಿಕೆಯನ್ನು ಕೇಳುತ್ತಿದ್ದೀರಿ. ಕನ್ನಡ ಚಿತ್ರರಂಗ ಕಂಡ ಮಹಾನ್ ಪ್ರತಿಭಾನ್ವಿತ ಕಲಾವಿದೆ ರಂಗಕರ್ಮಿ ಬಿ ಜಯಮ್ಮ ಅವರು ರಂಗಭೂಮಿಯಲ್ಲೂ ರಾಜಕೀಯದಲ್ಲೂ ಸಕ್ರಿಯರಾಗಿ ದುಡಿದವರು. ಆಗಲೇ ಅವರು ತ್ರಿಭಾಷಾ ತಾರೆ. 1931 ಹಿಸ್ ಲವ್ ಅಫೇರ್ನಿಂದ ಹಿಡಿದು ಸಾಕ್ಷಾತ್ಕಾರದವರೆಗೆ ಅವರ ಚಿತ್ರಲೋಕದ ಪಯಣ. ಆಗ ಆಕಾಶವಾಣಿ ಅಜ್ಜ ಅಜ್ಜಿ ಮಾಲಿಕೆಯನ್ನ ಪ್ರಸಾರ ಮಾಡಿತ್ತು. ಈ ಮಾಲಿಕೆಯಲ್ಲಿ ಗಂಗಮ್ಮ ಹೊಂಬೇಗೌಡ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು ಬಿ ಜಯಮ್ಮ ಅವರ ಚಿತ್ರ ಜಗತ್ತಿನ ಕುರಿತಾಗಿ ಮಾತಾಡಿಸಿದ್ದಾರೆ. ಬಿ ಜಯಮ್ಮ ಅವರು ಮುಖಿ ಟಾಕಿ ಹೇಗಿತ್ತು ಅಂತ ಮಕ್ಕಳಿಗೆ ವಿವರಿಸಿದ್ದಾರೆ. ಅವರ ಬಾಲ್ಯವನ್ನ ಕಟ್ಟಿಕೊಟ್ಟಿದ್ದಾರೆ. ಹೇಗೆ ಮಾತಾಡಿದ್ದಾರೆ ಕೇಳಿ.
4: ನಾನು ನಾಟ್ಯದಲ್ಲಿ ಮಾಡ್ತಿದ್ದೆ ಕಣವ. ನಾನು ನಾಟ್ಯದಲ್ಲಿ ಮಾಡ್ತಾ ಇದ್ದಿದ್ದು ನಾನು ಸಣ್ಣ ಹುಡುಗಿ ಒಳಗೆ ಶುರು ಮಾಡಿಬಿಟ್ಟಿದ್ದೀನಿ. ನನಗೆ 7 ವರ್ಷ ಆದಾಗಲೇ ನನಗೆ ಚಿಕ್ಕ ಚಿಕ್ಕ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೆ. ನಮ್ಮ ನಾಟಕ ನಮ್ಮ ದೊಡ್ಡಪ್ಪ ಒಂದು ನಾಟಕ ಆಯ್ತು, ಹೋಗಿ ನಮ್ಮ ದೊಡ್ಡಮ್ಮ ಕರ್ಕೊಂಡೋಗಿ ಚಿಕ್ಕ ಚಿಕ್ಕ ಪಾರ್ಟ್ ಎಲ್ಲ ಮಾಡಿಸ್ತಾಯಿದ್ರು. ನಡು ರಾಮಾಯಣದಲ್ಲಿ ಅಂಗದ ಅಂತ ಕಪಿ ಪಾತ್ರ ಮಾಡ್ತಾ ಇದ್ದೆ ಕಲಾ, ಮತ್ತು ಕಮಲ್ ಪಾತ್ರ ಮಾಡ್ತಿದ್ದೆ ಕಬೀರ್ನಲ್ಲಿ, ಮತ್ತು ಇದು ಕಾಳಿದಾಸದಲ್ಲಿ ಒಂದು ಪಾತ್ರ ರಾಜ್ಕುಮಾರ್ ಪಾತ್ರ ಮಾಡ್ತಾ ಇದ್ದೆ. ಆಮೇಲೆ ಏನಾಗೋಯ್ತು ಗೊತ್ತಾ, ನಾವು ಪಾರ್ಟ್ ಮಾಡ್ತೀನಿ ಅಂತ ಆಗ್ತಾ ಆಗ್ತಾ ನನಗೆ 9 ವರ್ಷ ಆಗೋಗ್ಬಿಟ್ಟಿತ್ತು. ನಮ್ಮ ಈ ಊರಿನಲ್ಲಿ ರಸಿಕ ಜನಾಂದ ನಾಟಕ ಸಭಾ ಅಂತ ಇದ್ರು, ಅವ್ರು ಬಂದು ನಮ್ಮ ಅಮ್ಮನ ಕೇಳಿದ್ದಾರೆ, ಏನು ನಿಮ್ಮ ಮಗಳು ನಾಟ್ಯದಲ್ಲೆಲ್ಲ ಪಾಠ ಮಾಡ್ತಾರಂತೆ, ನಮ್ಮ ನಾಟ್ಯದಲ್ಲೂ ಪಾಠ ಮಾಡ್ತೀವಿ ಅಂತೇಳಿ ಸೀತೆ ಪಾಠ ರಾಣಿ ಪಾಠ ಮಾಡಿಸ್ಬಿಟ್ರು. ಏನು ನನ್ನ ಪಾಠ ಅಂದರೆ ರಾಮನಿಗೆ ಹಾರ ತಗೊಂಡೋಗಿ ಹಾಕೋದು, ನಮಸ್ಕಾರ ಮಾಡೋದು, ರಾಮನ ನನಗೆ ಹಾಕೋದು. ಆಗ ಜನ ಚಪ್ಪಾಳೆ ಹೊಡೆದ್ಬಿಟ್ರು. ಆಗ ಅಲ್ಲಿದ್ದವರೆಲ್ಲ ನೀನು ದೊಡ್ಡ ಕಲಾವಿದೆ ಆಗಮ್ಮ ಅಂತ ಆಶೀರ್ವಾದ ಮಾಡಿದ್ರು. ಅವಾಗ ನಾಟಕ ಶುರು ಮಾಡಿದ್ದು ಹಂಗೆ ಬೆಳ್ಕೊಂಡು ಬಂದೈತೆ. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಕಿಲಾರಿ ರೋಡ್ನಲ್ಲಿ ಒಂದು ಸ್ಕೂಲ್ ಇತ್ತು, ಅಲ್ಲಿ ನಾನು ಹೋಗ್ತಾ ಇದ್ದೆ 9ನೇ ವರ್ಷದಲ್ಲಿ. ಅಲ್ಲಿ ಏನಪ್ಪ, ನಾವು ಓದ್ ಕಾಲದಲ್ಲಿ ಏನು ನೆಲ್ ಮೇಲ್ಕೊಂಡ್ರು ಸರು ಎಲ್ಲ ಮರಳಾಕ್ಬಿಡೋರು. ಅಲ್ಲಿ ಶ್ರೀ ಓ ನಮಃ ಇದನ್ನ ಮರಳಲ್ಲೇ ನಮ್ಗೆ ಹೇಳ್ಕೊಡ್ತಾ ಇದ್ರು. ಹಂಗೆ ಕಲ್ತ್ಕೊಂಡು ಕಲ್ತ್ಕೊಂಡು ಪಾಠ ಮಾಡ್ಕೊಂಡು ಬಂದೆ. ಗುಬ್ಬಿ ಕಂಪ್ನಿಯವ್ರಿಗೆ ಗೊತ್ತಾಗೋಗ್ಬಿಟ್ಟು ನಮ್ಮ ಗುಬ್ಬಿ ಕಂಪ್ನಿ ವೀರಣ್ಣವರು ನಮ್ಮನ್ನು ಅವ್ರ ಕಂಪ್ನಿ ಕರೆಸ್ಕೊಂಬಿಟ್ರು. ಆಗ ನನಗೆ 14 ವರ್ಷ ಆಗಿತ್ತು. ನಾನು ನಾಟಕ ಬಂದಾಗ ಒಂದು ನಟಿ ಪಾರ್ಟ್ ಮಾಡಿಸಿದ್ರು. ನಟಿ ಪಾರ್ಟ್ ಮಾಡಿಸ್ಕೊಂಡು ಬಂದಾಗ ಅಲ್ಲಿ ಕಂಪ್ನಿಯವರೆಲ್ಲ ಸಂತೋಷ ಪಟ್ಕೊಂಡು, ಓ ಚೆನ್ನಾಗಿ ಆಡ್ತೈತಿ ಅಮ್ಮ, ನಾಟಕ ನಾವು ತಗೋಬೇಕು ಅಂತೇಳಿ ಎಲ್ಲ ನನಗೆ ಸೆಕೆ 2ನೇ ರಾಣಿ ಪಾರ್ಟ್ ಎಲ್ಲ ಮಾಡಿಸಿದ್ರು. ಚಂಚಲ್ ಕುಮಾರಿ ಅಂತೆ, ಚಿತ್ರತಾರೆ ಅಂತೆ, ಹೀಗೆ ಅನೇಕ ಚಿಕ್ಕ ಚಿಕ್ಕ ಪಾತ್ರ ಎಲ್ಲ ಮಾಡಿಸ್ಕೊಂಡು ಬಂದರು. ಹಿಂಗೆ ಬರ್ತಾ ಬರ್ತಾ ಬರ್ತಾ ಕೊನೆಗೆ ನಾನು ರಾಣಿ ಪಾರ್ಟ್ ಎಲ್ಲ ಮಾಡ್ತಾ ಬಂದೆ ಕಣಮ್ಮ. 16ನೇ ವರ್ಷಕ್ಕೆ ಒಂದು ಮೂಕಿ ಚಿತ್ರ ಮಾಡಿಬಿಟ್ರು ನಮ್ಮ ಗುಬ್ಬಿ ವೀರಣ್ಣವರು. ಮೂಕಿ ಚಿತ್ರದೊಳಗೆ ನಾವು ಪಾರ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟವೇ ಕಣಮ್ಮ. ಆಗ ಈಗೆಂತ ಪರವಾಗಿಲ್ಲ, ಏನು ಡ್ಯೂಪ್ ಅಂತದ್ದು ಎಂಥೋ ಡ್ಯೂಪ್ ಅಂತ ಹೇಳ್ತಾರೆ ಅದನ್ನೆಲ್ಲ ಹಾಕ್ಕೊತಾರೆ, ಅವಾಗ ನಮ್ಮ ಕಾಲದಲ್ಲಿಲ್ಲ. ಒಂದು ಪಿಕ್ಚರ್ ಮಾಡಿದ್ರು ಹರಿಮಾಯೆ ಅಂತ ಒಂದು ಪಿಕ್ಚರ್ ಮಾಡಿದ್ರು, ಅದರಲ್ಲಿ ನಾನು ಜಾಂಬುವತಿ ಪಾರ್ಟ್ ಮಾಡಿದ್ದೆ, ಮೊದಲನೇ ಪಾರ್ಟ್ ಮೂಕಿ ಚಿತ್ರ. ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ಇನ್ನು ನಮ್ಮ ಸೋದರ ಮಗನ ಮದುವೆ ಮಾಡಬೇಕು ಅಂತ ನಮ್ಮಮ್ಮ, ನನಗೆ ಇನ್ನೊಬ್ಬನ್ಯಾರೋ ಕಾಲೇಜಲ್ಲಿ ನೋಡಿದೆ ಅವನ ಮದುವೆ ಮಾಡ್ಕೊಂಡು ನಂಗೆ ಆಸೆ. ನಾನೇನು ಮಾಡ್ತಾ ಇದ್ದೆ, ಒಂದು ಕಾರ್ ಕಲ್ತ್ಕೋಬೇಕು ಅಂತ ಯಾರ್ಯಾರು ಹೇಳಿದ್ರು. ನಾನು ಕಾರ್ ನಡ್ಸೋಕ್ಕೋದ್ರು ಭಯ ಅಲ್ಲೇ ನಮ್ಮಾಗ 16 ವರ್ಷದಲ್ಲಿ ಹೆಂಗಮ್ಮ ಓಡಿಸೋದು ಆ ಕಾರ ಇಲ್ಲ. ಅವಾಗೇನು ಸೈಕಲ್ ಓಡಿಸ್ತಿದ್ರೆ ಲೇಡಿ ಸೈಕಲ್ಲು ಅಂತ ಇತ್ತು ಆಗ, ಮತ್ತೆ ಕಂಬಿ ಇರಲ್ಲ ಅಷ್ಟೇ, ಅದು ಕೂತ್ಕೊಂಡು ಹೋಗ್ಬೇಕು. ಹೋಗ್ಬಿಟ್ಟು ಡಿಕ್ಕಿ ಹೊಡಿಬೇಕು, ಡಿಕ್ಕಿ ಹೊಡೆದ್ಬಿಟ್ರೆ ಏನಾಗುತ್ತೆ, ಟೈಕ್ ಟೈಕ್ ಅಂತ ಇರ್ತಾರೆ, ಸ್ಟಾಪ್ ಸ್ಟಾಪ್ ಅಂದ್ಬಿಡ್ತಾರೆ. ಅವಾಗೆಲ್ಲನೂ ಬೆಳಕಿರಲಿಲ್ಲ, ದೀಪ ಇರಲಿಲ್ಲ, ವಿದ್ಯುತ್ ಶಕ್ತಿದು ಬರೀ ಸೂರ್ಯರಶ್ಮೇಲೇ ಮಾಡ್ಕೊಂಡು ಬರ್ತಾಯಿದ್ರು. ಸೂರ್ಯ ಸ್ವಲ್ಪ ಹೆಂಗಾದ್ರೆ ಸ್ಟಾಪ್ ಅಂದ್ಬಿಡೋರು, ಆಮೇಲೆ ಹ್ಞೂ ಸ್ಟಾರ್ಟ್ ಅಂತ ಅಂದ್ಬಿಡೋರು. ಹಿಂಗೆ 10-12 ಸತಿ ನಾವು ಹೊಡೆದು ಹೊಡೆದು ಹೊಡೆದು ನನ್ನ ಹೊಟ್ಟೆ ಎಲ್ಲ ನೋವು ಬಂದ್ಬಿಡೋದು ಕಣ್ತಾಯಿ. ಆ ಕಾರ್ಗು ಅವ್ನ ಕಾರಲ್ಲಿ ಅವ್ನ ಕೈ ಕಡೆ ಬರೋದು, ನಾನು ಈ ಕಡೆ ಹೋಗೋದು, ಹಂಗಾಗಿ ಆಗಿ ಬಲೆ ಕಷ್ಟ ಆಗೋಗ್ಬಿಡೋದು. ಅವಾಗ ಇಷ್ಟಲ್ಲದೆ ನಮ್ಮ ಡೈರೆಕ್ಟ್ರು ಏನು ಮಾಡ್ತಿದ್ರು, ಹಾಲು ಕೊಟ್ಟು ಅಂತೇಳಿ ಇಂಗ್ಲೀಷ್ನವ್ನು ಬಂದಿದ್ದ ಈ ನಮ್ಮ ಕನ್ನಡ ಮುಖ್ಯ ಚಿತ್ರ ಮಾಡೋಕ್ಕೆ. ಆಯಪ್ಪ ಏನು ಮಾಡೋ, ನೀರು ತಗೊಂಡೋಗಿದ್ದೆ ತಳ್ಬಿಡೋನು, ನನಗೆ ಈಜಕ್ಕೆ ಅಷ್ಟೊಂದು ಬರ್ತಿರ್ಲ ಕಣಮ್ಮ, ಯಾರೇನೋ ನೋಡಿ ಒಂದು ಚೂರು ಹಿಂಗೆ ಕಲ್ತ್ಕೊಂಡಿದ್ದೆ. ಓ ಈ ನಮ್ಮ ಶ್ರೀರಂಗಪಟ್ಟಣ ಐತಲ್ವಾ ಆ ಕಾವೇರಿ ನದಿ ಇದೆಯಲ್ಲ, ಅಲ್ಲಿ ನಾನು ಕರ್ಕೊಂಡೋಗಿ ಹಾಕಿ ತಳ್ಳೇ ಬಿಡೋರು. ನಾನು ಹೋಗಿ ಈಜ್ಕೊಂಡು ಈಜ್ಕೊಂಡು ಮೆಲ್ಲಗೋಗ್ಬಿಟ್ಟು

ಕೆಜಿಎಫ್ ಚಿತ್ರದ ಹಾಡು ಪ್ರಸಾರ ಆಯಿತು. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ರವಿ ಬಸ್ರೂರು ಅವರು ಸಂಗೀತ ನೀಡಿದರು. ಹಾಡಿದವರು ವಿಜಯ್ ಪ್ರಕಾಶ್, ಸಂತೋಷ್, ಸಚಿನ್, ಪುನೀತ್, ಮೋಹನ್, ಶ್ರೀನಿವಾಸ್ ಮತ್ತು ವಿಜಯ್ ಅರಸ್. ಈಗ

0: ಬಿಟ್ಟು ಒಂದ್ ದಿವ್ಸ ಅಂತೂ ಮುಳುಗೇ ಹೋಗ್ಬಿಟ್ಟಿದೆ, ಎಲ್ಲ ಎದುರ್ಕೊಂಡ್ಬಿಟ್ಟಿದ್ರು ಕಣಮ್ಮ. ಆಮೇಲೆ ಅಲ್ಲಿ ಟೈರ್ ಕಟ್ಕೊಂಡಿದ್ರ ನಮ್ಮವರು, ಆ ಟೈರ್ ಕಟ್ಕೊಂಡಿದ್ದಾಗ ನಾನು ಹೋಗಿ ಅಲ್ಲಿ ಅವ್ರ ಟೈರ್ ಹಿಡ್ಕೊಂಡ್ಬಿಟ್ಟೆ ರೋಡ್ ಮೇಲೆ ಇದ್ದಾಗ. ಆಗ ನಾನೆಲ್ಲ ಹಿಡ್ಕೊಂಡು ಬಂದು, ಏನೋ ನಿಮ್ಮೆಲ್ಲರ ಪ್ರೀತಿಯನ್ನ ನಿಮ್ಮನ್ನ ನೋಡ್ಬೇಕು ಈ ವಯಸ್ಸಿನಲ್ಲಿ ಇತ್ತು, ನಾನು ಉಳ್ಕೊಂಡು ಬಂದೆ. ಹಿಂಗೆ ಮೂಕಿ ಚಿತ್ರದಲ್ಲೆಲ್ಲ ಮಾಡ್ಕೊಂಡು ಬಂದ್ವಮ್ಮ. ಆಮೇಲೆ ಬಂತು ಟಾಕಿ ಚಿತ್ರ, ಅದು ನಾವು ಬೊಂಬಾಯಿನಲ್ಲಿ ಮಾಡಿದ್ವಿ.
1: ರತ್ನ ಭಂಡಾರದ ಇವತ್ತಿನ ಧ್ವನಿ ಕಲಾವಿದೆ ರಂಗಕರ್ಮಿ ಬಿ ಜಯಮ್ಮ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಸಮಸ್ತ ಜನತೆಗೆ ಕರೆ ನೀಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಫುಕೆಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ವಿಮಾನ ಆಗಸದಲ್ಲಿ ಇದ್ದಕ್ಕಿದ್ದಂತೆ 300 ಅಡಿ ಕೆಳಕ್ಕೆ ಕುಸಿದ ಗಂಭೀರ ಪ್ರಕರಣದ ಕುರಿತು ವಿಮಾನ ಅಪಘಾತ ತನಿಖಾ ಸಂಸ್ಥೆ ಎಎಐಬಿ ತನಿಖೆ ಆರಂಭಿಸಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ. ಈ ಘಟನೆಯಲ್ಲಿ ಕೆಲವು ಪ್ರಯಾಣಿಕರು ಹಾಗೂ ಸಿಬ್ಬಂದಿಗೆ ಗಾಯಗಳಾಗಿದ್ದವು. ಭಾರತ ಮತ್ತು ಅಮೆರಿಕ ನೌಕಾಪಡೆಗಳ ಜಂಟಿ ಸ್ಫೋಟಕ ವಸ್ತುಗಳ ವಿಲೇವಾರಿ ಸಮರಾಭ್ಯಾಸ 2026 ನಾಳೆಯಿಂದ ಇದೇ 14ರವರೆಗೆ ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡರ್ನಲ್ಲಿ ನಡೆಯಲಿದೆ. ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ವಿರೋಧಿಸಿ ಜೆಡಿಎಸ್ ವತಿಯಿಂದ ಬೈರಮಂಗಲದಿಂದ ಬೆಂಗಳೂರುವರೆಗೆ ಹಮ್ಮಿಕೊಂಡಿರುವ 3 ದಿನಗಳ ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೈರಮಂಗಲದಲ್ಲಿ ಇಂದು ಚಾಲನೆ ನೀಡಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 7:05:42. ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ಪರಿಸರ ಸ್ನೇಹಿ ಗಣೇಶ ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ. ಜೊತೆಗೆ ಇಂಪಾದ ಹಾಡುಗಳು ಕೂಡ ಪ್ರಸಾರ ಆಗ್ತಾ ಇವೆ. ಸಾಕಷ್ಟು ಜನರು ಇವತ್ತಿನ ಕಾರ್ಯಕ್ರಮವನ್ನು ಮೆಚ್ಚಿ ಮಾಹಿತಿ ಜೊತೆಗೆ ಹಾಡು ಇಷ್ಟ ಆಯಿತು ಅಂತ ಸಂದೇಶಗಳನ್ನು ರವಾನಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ನಿಮ್ಮೆಲ್ಲರ ಹೆಸರುಗಳನ್ನು ಓದ್ತೀವಿ. ಗಣೇಶನನ್ನು ತಂದು ಭಕ್ತಿಯಿಂದ ಪೂಜಿಸಿ ವಿಸರ್ಜನೆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಸಂಕಟ, ಅದರಲ್ಲೂ ಸಣ್ಣ ಮಕ್ಕಳಿಗೆ ಪ್ರಥಮ ಪೂಜಿತ ಗಣಪತಿಯನ್ನು ವಿಸರ್ಜಿಸುವುದು ಅಂದರೆ ಕಣ್ಣಂಚಲ್ಲಿ ನೀರು ಜಿನುಗುತ್ತೆ. ಪುರಾಣಗಳ ಪ್ರಕಾರ ದೇವಸ್ಥಾನಗಳಲ್ಲದೆ ಬೇರೆಲ್ಲೇ ಆದರೂ ಪೂಜೆ ಮುಗಿದ ಬಳಿಕ ತಕ್ಷಣ ಮಣ್ಣಿನ ವಿಗ್ರಹವನ್ನು ನೀರಿನಲ್ಲಿ ಮುಳುಗಿಸುವ ಪರಿಪಾಠ ಇದೆ. ಮಣ್ಣಿನಿಂದ ರೂಪ ತಾಳಿದ್ದು ಮತ್ತೆ ಮಣ್ಣಿಗೆ ಸೇರಲೇಬೇಕು ಅನ್ನುವಂಥ ನೀತಿ ಕೂಡ ಇದರಲ್ಲಿದೆ. ಹಿಂದೆ ಜೇಡಿಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹಗಳನ್ನು ತಯಾರಿಸಲಾಗ್ತಾ ಇತ್ತು. ಗಣೇಶ ಚತುರ್ಥಿಯಂದು ಜನ ತಮ್ಮ ಹತ್ತಿರದ ನದಿ ಅಥವಾ ಕೆರೆಯ ಶುದ್ಧ ಮಣ್ಣಿನಿಂದ ಗಣಪತಿಯನ್ನು ಮಾಡಿ ಪೂಜೆ ಮಾಡಿ ಮರಳಿ ಅದೇ ಜಲಮೂಲಕ್ಕೆ ಅದನ್ನು ವಿಸರ್ಜನೆ ಮಾಡ್ತಾಯಿದ್ರು. ಇದು ನಿಸರ್ಗದಿಂದ ಬಂದದ್ದನ್ನು ನಿಸರ್ಗಕ್ಕೆ ಹಿಂತಿರುಗಿಸುವ ಶ್ರೇಷ್ಠ ನಿಯಮ ಆಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಯುವಜನ ಸಂಘಟನೆಗಳು, ಶಾಲಾ ಕಾಲೇಜುಗಳು, ಸರ್ಕಾರೇತರ ಸಂಸ್ಥೆಗಳು ಮಣ್ಣಿನ ಗಣಪತಿಯನ್ನು ಹಂಚುವ ಮೂಲಕ ಮತ್ತು ಮಣ್ಣಿನ ಗಣಪತಿ ಮಾಡಿ ಎಂಬ ಕಾರ್ಯಾಗಾರಗಳನ್ನು ನಡೆಸಿ ಜನರಲ್ಲಿ ಅರಿವನ್ನು ಮೂಡಿಸ್ತಾ ಇವೆ.

ಪೂಜಾ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಈ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಗಾನಭಜನ ಕಾರ್ಯಕ್ರಮದಲ್ಲಿ ಪರಿಸರ ಸ್ನೇಹಿ ಗಣಪ ಅನ್ನುವಂಥ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪರಿಸರ ಸ್ನೇಹಿ ಹಬ್ಬದ ಆಚರಣೆಯಲ್ಲಿ ನಾವು 5 ಮುಖ್ಯ ನಿಯಮಗಳನ್ನು ಅನುಸರಿಸಲೇಬೇಕಾಗಿದೆ. ಮೊದಲನೆಯದು ಮಣ್ಣಿನ ಮೂರ್ತಿಯನ್ನು ಮಾತ್ರ ಬಳಸೋದು. ಎರಡನೆಯದು ಸಣ್ಣ ಗಾತ್ರದ ಮೂರ್ತಿಯನ್ನು ಆಯ್ಕೆ ಮಾಡೋದು. ಮೂರನೆಯದು ಪ್ಲಾಸ್ಟಿಕ್ ಮುಕ್ತ ಅಲಂಕಾರ. ನಾಲ್ಕನೆಯದು ನೈರ್ಮಲ್ಯ ನಿರ್ವಹಣೆ. ಹಾಗೂ 5ನೇದು ಸೈಲೆಂಟ್ ಆಗಿ ಈ ಹಬ್ಬವನ್ನು ಆಚರಿಸೋದು.

0: ಕೈಲಾಶ್ ಖೇರ್ ಅವರು ಹಾಡಿದ ನಾನು ನನ್ನ ಕನಸು ಚಿತ್ರದ ಹಾಡು ಪ್ರಸಾರ ಆಯಿತು. ಈ ಹಾಡನ್ನು ಬರೆದು ಸಂಗೀತ ನೀಡಿದ್ದು ಹಂಸಲೇಖ ಅವರು. ಈಗ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪಿಡಿದಿರಲು ಬಳುಕು ಹಗ್ಗದ ಮೇಲೆ ತಾನಡಿಯ ನೆಡುತ್ತ, ತಲೆ ಕೊಡವ ತಳೆದಿರಲು ಕೈ ಕತ್ತಿ ಪಿಡಿದಿರಲು ಬಳುಕು ಹಗ್ಗದ ಮೇಲೆ ತಾನಡಿಯ ನೆಡುತ್ತ, ಕೆಲಬಲಕ್ಕೆ ಬಿಳದೆ ಮುನ್ನಡೆವ ಡೊಂಬನುಪಾಯ ಕಲೆಯ ಜೀವನ ಯೋಗ ಮಂಕುತಿಮ್ಮ, ಕೆಲಬಲಕ್ಕೆ ಬಿಳದೆ ಮುನ್ನಡೆವ ಡೊಂಬನುಪಾಯ ಕಲೆಯ ಜೀವನ ಯೋಗ ಮಂಕುತಿಮ್ಮ.

ಇಲ್ಲಿ ದೊಂಬನ ಉದಾಹರಣೆ. ಈ ದೊಂಬನ ಉದಾಹರಣೆಯನ್ನು ಕನ್ನಡ ಕವಿಗಳು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ದೊಂಬ ಅನ್ನೋನು ಯಾವುದೋ ಒಂದು ಮಾಯದ ಒಂದು ಆವರಣವನ್ನು ಸೃಷ್ಟಿ ಮಾಡ್ತಾನೆ ಅಂಥೇಳಿ ಕುಮಾರವ್ಯಾಸ ಎಷ್ಟೋ ಕಡೆ ಹೇಳ್ತಾನೆ. ಆದರೆ ಇಲ್ಲಿ ದೊಂಬ ಎಂತಹ ಸಾಹಸಿ, ಎಂತಹ ಬದುಕಿನ ಅರ್ಥವನ್ನು ತಿಳಿದುಕೊಂಡ ವ್ಯಕ್ತಿ ಅನ್ನೋದ್ರ ಚಿತ್ರ ಇದೆ ಇಲ್ಲಿ. ನನಗಂತೂ ತುಂಬ ಇಷ್ಟ ಆಯ್ತು ಇದು ನೋಡಿ. ಹೇಗೆ ಎಕ್ಸಸೈಸ್ ಮಾಡ್ತಾನೆ ಅವನು, ಒಂದು ರೀತಿ ತಲೆ ಕೊಡವ ತಳೆದಿರಲು ದೊಂಬರವನು ತಲೆ ಮೇಲೆ ಒಂದು ಕೊಡ ಇಟ್ಕೊಂಡಿದ್ದಾನೆ, ಆಮೇಲೆ ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ದಾನೆ, ಹಗ್ಗ ಉದ್ದ ಕಬ್ಬಿಣದ್ದಾಗ್ಬೋದು ನೂರಿಂದೇ ಆಗ್ಬೋದು ಹಗ್ಗ, ಅದನ್ನು ಈ ಕಡೆ ಆ ಕಡೆ ಸಿಗಿಸಿರ್ತಾರೆ, ಮಧ್ಯದಲ್ಲಿ ನಡೀತಾನೆ. ಹಗ್ಗದ ಮೇಲೆ ನಡೆಯೋದೇ ಕಷ್ಟ ಆ ಎತ್ತರದಲ್ಲಿ. ಆ ಒಂದು ಕಡೆಯಲ್ಲಿ ಅವನು ತಲೆ ಅಲ್ಲಿ ಕೊಡ ಹೊತ್ಕೊಂಡಿದ್ದಾನೆ, ಕೈಯಲ್ಲಿ ಕತ್ತಿ, ಕತ್ತಿ ಆಗ್ಬೋದು ಕೋಲಾಗ್ಬೋದು ಬ್ಯಾಲೆನ್ಸ್ಗೋಸ್ಕರ ಅದನ್ನು ಇಟ್ಕೊಳ್ಳೋದು. ಬಡುಕು ಹಗ್ ಇವನು ನಿಜವಾಗಿ ಕಲಾವಿದ. ತಲೆ ಕೊಡವ ತಳೆದಿರಲು ಕೈ ಕತ್ತಿ ಪಿಡಿದಿರಲು ಬಳುಕು ಹಗ್ಗದ ಮೇಲೆ ತಾನು ಅಡಿಯ ನೀಡುತ್ತಾ. ಬಳುಕು ಹಗ್ಗ ಬೇರೆ, ನೀವು ನಿಂತ್ಕೊಳ್ಳಿ ಗೊತ್ತಾಗುತ್ತೆ ಅಲ್ಲಿ 12 ಅಡಿ ಎತ್ತರದಲ್ಲಿರುತ್ತೆ, ಅದ್ರ ಮೇಲೆ ಹೇಗೆ ಅವ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾನೆ. ಆದರೆ ಕೆಲಬಲದೆ ಬೀಳದೆ, ಬೀಳದೆ ಅನ್ನಲ್ಲ ಡಿ ವಿ ಜಿಯವರು, ಬೀಳದೆ ಕೆಲಬಲಕ್ಕೆ ಬೀಳದೆ ಮುನ್ನಡೆವ ಡೊಂಬನ ಉಪಾಯ. ಆ ಡೊಂಬ ಹೇಗೆ ನಡೀತಾನೆ, ದಟ್ ಈಸ್ ಎಷ್ಟು ವರ್ಷಗಳ ಸಾಧನೆಯಿಂದ ಬರುತ್ತೆ ಗೊತ್ತಾ. ಅದು ಅಭ್ಯಾಸ ಅನ್ನೋದು ಕೌಂತೇಯ ಅಂತ ಇದನ್ನೇ ಹೇಳೋದು ಭಗವದ್ಗೀತೆಯಲ್ಲಿ. ಅಭ್ಯಾಸ ಮಾಡಿ ಮಾಡಿ ಮಾಡಿ ಡೊಂಬನ ಉಪಾಯ ಕಲೆಯೇ ಜೀವನ ಯೋಗ. ಅಂದರೆ ಬದುಕಿನಲ್ಲಿ ಬಂದ ಎಲ್ಲವುಗಳನ್ನು ಸ್ವೀಕರಿಸಿ ಬದುಕನ್ನು ಸಾಗಿಸೋ ಒಂದು ಡೊಂಬ ಇದನ್ನಲ್ಲ, ಅವನ ಉಪಾಯ ನಮಗಿರಬೇಕು. ಕಷ್ಟ ಸಾಧನೆ ಬಹಳ ಮುಖ್ಯ.

ಬಹು ತರ್ಕ ಬಹುನೇಮ ಬೇಕಿಲ್ಲ, ವಹಿಸೆ ಜೀವನ ಭರವನದು ಹಗುರೆನಿಪಬೋಲ್. ಬಹುವಿದ್ಯೆ ಬಹು ತರ್ಕ ಬಹುನೇಮ ಬೇಕಿಲ್ಲ, ವಹಿಸೆ ಜೀವನ ಭರವನದು ಹಗುರೆನಿಪಬೋಲ್. ಸಹನೆ ಸಮರಸ ಭಾವ ವಂತ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ. ಸಹನೆ ಸಮರಸ ಭಾವ ವಂತ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ.

ಅಂತರಿಕ್ಷಣೆ ಅಂತ ಈ ಪದ್ಯವನ್ನು ಕರಿಬಹುದು. ನಮ್ಮಲ್ಲೇ ನಾವು ನೋಡಿಕೊಂಡ್ರೆ ಒಳನೋಟ ಅಂತೂ ಕರೀತಾರೆ ಇದನ್ನು. ಒಳನೋಟಗಳಿಗೆ ತೋರಿಸೋದಿದೆಯಲ್ಲ, ಅದು ಶಾಸ್ತ್ರಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಕೇಳ್ತಾರೆ ಇದನ್ನು, ಎಷ್ಟೊಂದು ವಿದ್ಯೆ ಸಾಧಿಸಿದ್ದಾರೆ, MA ಮಾಡಿಕೊಂಡಿದ್ದಾನೆ, PhD ಮಾಡಿಕೊಂಡಿದ್ದಾನೆ, ಎಲ್ಲ ಮಾಡಿದರೂ ಕೂಡ ತರ್ಕದಲ್ಲಿ ಪ್ರಸಿದ್ಧನಾಗಿರ್ತಾರೆ.

0: ಇರ್ತಾನೆ, ಬೇಕಾದಷ್ಟು ನಿಯಮಗಳಿದೆಯಲ್ಲ, ರೂಲ್ಸು ಎಲ್ಲ ತಿಳಿದಿರ್ತಾನೆ. ಆದರೆ ಬದುಕು ನಡೆಸೋದಕ್ಕೆ ಇಂಥ ಯಾವುದು ಬೇಕಾಗಿಲ್ಲ, ಅಥವಾ ಸಾಕಾಗೋದಿಲ್ಲ. ಸುಮ್ಮನೆ ಇದನ್ನು ಕಲ್ತುಬಿಟ್ರೆ ಸಾಕಾಗೋದಿಲ್ಲ. ಆದರೆ ಜೀವನ ಭಾರವನ್ನು ಹಗುರೆ ನಿಪ ಓಲ್ ಅಷ್ಟೇ ಅವ್ನು ಮಾಡಬೇಕಾದ್ದು ಬದುಕು. ಲೈಟ್ ಲಗೇಜ್ ಅಂತ ಕರೀತಾರಲ್ಲ, ಹೆಚ್ಚು ಸಾಮಾನು ಇಟ್ಕೊಂಡ್ರೆ ಟ್ರೈನಲ್ಲಿ ಕಷ್ಟ ಆಗುತ್ತೆ ಅಂತ ಅದರ್ಥ. ಹಾಗೆ ಯಾವ ಶಾಸ್ತ್ರಜ್ಞಾನವನ್ನು ಬಯಸದೆ ಇದ್ದರೂ ಕೂಡ ಅದನ್ನು ಗಮನಿಸದೆ ಬದುಕನ್ನು ಹಗುರವಾಗಿ ಮಾಡಿಕೊಳ್ಳೋ ಕ್ರಮ ಇದೆಯಲ್ಲ, ಅದು ಸಹನೆ ಸಮರಸ ಭಾವ ಅಂತಃಪರೀಕ್ಷೆಗಳು. ಅಂತಃಪರೀಕ್ಷೆ ಅನ್ನೋ ಒಳ್ಳೆಯ ಶಬ್ದ ಇದು. ಅಂದರೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ತವ್ರು, ಸಹನೆ ಇರಬೇಕು, ಸಮಭಾವ ಇರಬೇಕು. ಯಾರಿಗೆ ಸಾಧ್ಯವಾಗುತ್ತೆ? ಕಾರಂತರು ಒಂದು ಕಾದಂಬರಿ ಒಳಗೆ ಜಂಬಣ್ಣ ಅವನ ವಿಚಾರ ಬರುತ್ತೆ. ಆಕ್ಸಿಡೆಂಟ್ ಒಳಗಾದಾಗ ಒಬ್ಬ ಪಾಪ ಕಾಲು ಮುರ್ಕೊಂಡು ಅವನು ಎಷ್ಟು ಸಮಾಧಾನ ಸ್ಥಿತಿಯಲ್ಲಿದ್ದ. ಸಹನೆ ಸಮರಸ ಭಾವ ಅಂತಃಪರೀಕ್ಷೆಗಳು ವಿಹಿತ ಆತ್ಮದ ಹಿತಕ್ಕೆ. ಇದು ರೆಟ್ರಾಸ್ಪೆಕ್ಷನ್ ಅಂತ ಕರಿಬಹುದು ಇದನ್ನು. ನಿಮ್ಮ ಆತ್ಮ ಹಿತವಾಗಬೇಕಾದ್ರೆ, ಹೊರಗಿನವ್ರಿಗಲ್ಲ ನಿಮ್ಮ ಅಂತರಂಗಕ್ಕೆ ಸಮಾಧಾನ ಆಗಬೇಕಾದ್ರೆ ಅಂತರೀಕ್ಷಣೆ ಅಗತ್ಯ. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಶಾಸ್ತ್ರಿ ತರದಿಂದ ಅಲ್ಲ ಮಂಕುತಿಮ್ಮ ಅಂತ ಕಡೆಯಲ್ಲಿ ಹೇಳ್ತಾರಲ್ಲ ಡಿ ವಿ ಜಿಯವರು, ಆ ಭಾವ ಇಲ್ಲಿ ಬಂದಿದೆ. ವಿದ್ಯೆ ನಿಜವಾಗಿ ಸಹಾಯ ಮಾಡುತ್ತೆ, ಆದರೆ ಅದು ಅಗತ್ಯ ಇಲ್ಲ. ಇಲ್ಲಿ ಬದುಕನ್ನು ಹಗುರಗೊಳಿಸಬೇಕಾದ್ರೆ ನಿನಗೆ ವಿದ್ಯಾಭ್ಯಾಸ ಇಲ್ಲದೇ ಇದ್ರೂ ಪರವಾಗಿಲ್ಲ, ಮಾಡ್ಕೊಳ್ಬೋದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ MR ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾಮಿತ್ರ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MR ಶಿವರಾಮ್. ಕಗ್ಗದ ಸಿರಿ.
2: ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ.
3: ಅಮೃತಧಾರೆ ಕೋಟಿ ಜನುಮ ಜತೆಗಾತಿ.
2: ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷ ವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಕೇಳಿ ಆನಂದಿಸಿ ಆಕಾಶವಾಣಿ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:35 ನಿಮಿಷವಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ಧರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರ ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ, ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಬಾಂಬ್ರಿ ಕಣದಲ್ಲಿ. ವಾರ್ತೆಗಳ ವಿವರ. ಹರ್ ಘರ್ ತಿರಂಗ ಅಭಿಯಾನಕ್ಕೆ ಇಂದು ಚಾಲನೆ ದೊರೆತಿದ್ದು, ಈ ಅಭಿಯಾನ ಇದೇ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಮೇಳೈಸಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತಿದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ ಇದೇ 15ರಂದು ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಸಮಸ್ತ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದು ತಿಳಿಸಿದ್ದಾರೆ. ಈ ವರ್ಷ ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆಯನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ವರ್ಷದ ಹರ್ ಘರ್ ತಿರಂಗ ಪ್ರಕ್ರಿಯೆಗಳನ್ನು ವಂದೇ ಮಾತರಂ ಗೀತೆಗೆ ಸಮರ್ಪಿಸಲಾಗುತ್ತಿದೆ ಎಂದು ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಂಡಮಾನ್ ನಿಕೋಬಾರ್ ರಾಜಧಾನಿ ಶ್ರೀ ವಿಜಯಪುರಂನಲ್ಲಿ ಇಂದು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಡಾ ಬಿಆರ್ ಅಂಬೇಡ್ಕರ್ ತಂತ್ರಜ್ಞಾನ ಸಂಸ್ಥೆಯಲ್ಲಿ ನಡೆದ ವಂದೇ ಮಾತರಂ ತಿರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸೆಲ್ಯುಲಾರ್ ಜೈಲಿನ ಐತಿಹಾಸಿಕ ಮಹತ್ವ ಹಾಗೂ 1943 ಡಿಸೆಂಬರ್ 30ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಥಮ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ ಘಟನೆಯನ್ನು ಸ್ಮರಿಸಿದರು. ವಂದೇ ಮಾತರಂ ಗೀತೆಯು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಗ್ಗಟ್ಟನ್ನು ಮೂಡಿಸಿತು ಎಂದ ಅವರು, ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಕರೆ ನೀಡಿದರು. 2 ದಿನಗಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿಗಳು ನಿನ್ನೆ ಸೆಲ್ಯುಲಾರ್ ಜೈಲು ಹಾಗೂ ವೀರ ಸಾವರ್ಕರ್ ಅವರ ಕೊಠಡಿಗೆ ಭೇಟಿ ನೀಡಿದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುದುಚೇರಿಯಲ್ಲಿ ಇಂದು ಹರ್ ಘರ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಗೋರಿಮೇಡು ಪೊಲೀಸ್ ತರಬೇತಿ ಶಾಲೆಯ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಸಚಿವರು ಪುದುಚೇರಿ ಪೊಲೀಸ್ ಪಡೆಗೆ ಅತ್ಯುನ್ನತ ರಾಷ್ಟಪತಿಯವರ ಪೊಲೀಸ್ ಕಲರ್ ಗೌರವ ಪ್ರದಾನ ಮಾಡಿದರು. 5,000ಕ್ಕಿಂತ ಕಡಿಮೆ ಸಿಬ್ಬಂದಿ ಹೊಂದಿದ್ದರೂ ಪುದುಚೇರಿಯ ಆಂತರಿಕ ಭದ್ರತೆ ಮತ್ತು ಹೆಮ್ಮೆಯನ್ನು ಕಾಯುತ್ತಿರುವ ಪೊಲೀಸ್ ಪಡೆಯ ಸೇವೆಯನ್ನು ಅವರು ಶ್ಲಾಘಿಸಿದರು. ಈ ಗೌರವ ಪಡೆದ ದೇಶದ 18ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿ ಪುದುಚೇರಿ ಹೊರಹೊಮ್ಮಿದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಹಾಗೂ ಪೊಲೀಸ್ ಮಹಾನಿರ್ದೇಶಕಿ ಶಾಲಿನಿ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: ಇದಕ್ಕೆ
1: ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು, ಸಾಂಸ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲು, ಪರೀಕ್ಷಾ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸಲು ಅಗತ್ಯವಿರುವ ಪ್ರಮುಖ ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಕಾಂಕ್ಷೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸದೃಢ, ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ನಿರ್ಮಿಸುವುದೇ ಸರ್ಕಾರದ ಮುಖ್ಯ ಗುರಿಯಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಇದುವರೆಗೆ 1,25,00,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ 1,00,000,000 ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡು ದೇಶಾದ್ಯಂತ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದ್ದು, ಸುಮಾರು 1,00,000,000 ಮನೆಗಳನ್ನು ಮಹಿಳೆಯರ ಹೆಸರಿಗೆ ನೀಡಲಾಗಿದೆ. 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಕುಟುಂಬಗಳಿಗಾಗಿ ಪಿಎಂ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ 2,09,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಇವುಗಳಲ್ಲಿ 2,03,000 ಹೆಚ್ಚು ಮನೆಗಳನ್ನು ಮಹಿಳೆಯರಿಗೆ ಹಂಚಿಕೆ ಮಾಡಲಾಗಿದೆ. ಕೇಂದ್ರ ಮಂಜೂರಾತಿ ಮತ್ತು ಉಸ್ತುವಾರಿ ಸಮಿತಿಯ ಸಭೆಯಲ್ಲಿ ಯೋಜನೆಯ ಪ್ರಗತಿಯನ್ನು ಪರಿಶೀಲಿಸಿದ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್, ಪ್ರತಿಯೊಬ್ಬ ಅರ್ಹ ನಗರ ಕುಟುಂಬಕ್ಕೂ ಯೋಜನೆಯ ಲಾಭ ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಯ ಸಮಯೋಚಿತ ಅನುಷ್ಠಾನ, ನಿಧಿ ಬಿಡುಗಡೆ, ಪರಿಣಾಮಕಾರಿ ಮೇಲ್ವಿಚಾರಣೆ ಹಾಗೂ ಎಲ್ಲಾ ಭಾಗಿದಾರರ ನಡುವೆ ನಿಕಟ ಸಮನ್ವಯದ ಅಗತ್ಯವಿದೆ ಎಂದರು. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪ್ರಸ್ತುತ ಸಕ್ಕರೆ ಋತುವಿನಲ್ಲಿ ದೇಶದಲ್ಲಿರುವ ಸಕ್ಕರೆಯ ದಾಸ್ತಾನು ಸ್ಥಿತಿ, ಉತ್ಪಾದನಾ ಮಟ್ಟ ಮತ್ತು ಒಟ್ಟು ಅಗತ್ಯತೆಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಪರಾಮರ್ಶಿಸಲಾಯಿತು. ಸಕ್ಕರೆಯ ಲಭ್ಯತೆಯ ಮೇಲೆ ನಿರಂತರ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವರು, ಮಾರುಕಟ್ಟೆಯಲ್ಲಿ ಸಕ್ಕರೆ ಕೊರತೆಯಾಗದಂತೆ ಮತ್ತು ಇಡೀ ಋತುವಿನುದ್ದಕ್ಕೂ ಸುಗಮ ಹಾಗೂ ಸ್ಥಿರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರತಿಪಾದಿಸಿದರು. ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆದ ರಾತ್ರೋರಾತ್ರಿ ದಾಳಿಗಳಲ್ಲಿ ಹಲವು ನಾಗರಿಕರು ಮೃತಪಟ್ಟಿದ್ದಾರೆ. ರಷ್ಯಾದ ಬೆಲ್ಗೊರೋಡ್ನಲ್ಲಿ ಉಕ್ರೇನ್ ಡ್ರೋನ್ ದಾಳಿಗೆ 5 ಮೃತಪಟ್ಟು 24 ಜನರು ಗಾಯಗೊಂಡಿದ್ದಾರೆ. ಇತ್ತ ಉಕ್ರೇನ್ನ ಖಾರ್ಕಿವ್ ವಸತಿ ಪ್ರದೇಶದ ಮೇಲೆ ರಷ್ಯಾ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 2 ಮೃತಪಟ್ಟು ಒಡೆಸ್ಸಾದಲ್ಲಿ 8 ಜನರು ಗಾಯಗೊಂಡಿದ್ದಾರೆ. ಉಕ್ರೇನ್ನ 153 ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ರಷ್ಯಾ ಪ್ರತಿಪಾದಿಸಿದೆ. ಮತ್ತೊಂದೆಡೆ ಉಕ್ರೇನ್ ತನ್ನ ಪೇಟ್ರಿಯಾಟ್ ರಕ್ಷಣಾ ವ್ಯವಸ್ಥೆಗೆ ಅಗತ್ಯವಿರುವ ಕ್ಷಿಪಣಿಗಳನ್ನು ಪ್ರತಿ ತಿಂಗಳು ಪೂರೈಸಲು ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಎಂದು ಸರ್ಬಿಯಾ ಪ್ರವಾಸದಲ್ಲಿರುವ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸ್ಪಷ್ಟಪಡಿಸಿದ್ದಾರೆ. ಫುಕೆಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ವಿಮಾನ ಆಗಸದಲ್ಲಿ ಇದ್ದಕ್ಕಿದ್ದಂತೆ 300 ಅಡಿ ಕೆಳಕ್ಕೆ ಕುಸಿದ ಗಂಭೀರ ಪ್ರಕರಣದ ಕುರಿತು ವಿಮಾನ ಅಪಘಾತ ತನಿಖಾ ಸಂಸ್ಥೆ ಎಎಐಬಿ ತನಿಖೆ ಆರಂಭಿಸಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ. ಈ ಘಟನೆಯಲ್ಲಿ ಕೆಲವು ಪ್ರಯಾಣಿಕರು ಹಾಗೂ ಸಿಬ್ಬಂದಿಗೆ ಗಾಯಗಳಾಗಿದ್ದವು. ತನಿಖೆಯ ಭಾಗವಾಗಿ ನಡೆಸಲಾದ ಮಾದಕ ದ್ರವ್ಯ ತಪಾಸಣೆಯಲ್ಲಿ ಕಮಾಂಡರ್ ಪೈಲಟ್ ಅವರ ವರದಿಯಲ್ಲಿ ಹೆಚ್ಚಿನ ದೃಢೀಕರಣ ಪರೀಕ್ಷೆಯ ಅಗತ್ಯವಿರುವುದು ಕಂಡುಬಂದಿದ್ದು, ಮಾದರಿಗಳನ್ನು ಹೆಚ್ಚಿನ ವಿಶ್ಲೇಷಣೆಗೆ ಕಳುಹಿಸಲಾಗಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಪುರುಷರ ಟೆನಿಸ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಯುಕಿ ಭಾಂಬ್ರಿ ಮತ್ತು ನ್ಯೂಜಿಲೆಂಡ್ನ ಮೈಕಲ್ ವೀನಸ್ ಝೈಡಿ, ಫ್ರಾನ್ಸ್ನ ಥಿಯೋ ಅರಿಬಾಜ್ ಮತ್ತು ಅಲ್ಬಾನೋ ಒಲಿವೆಟ್ಟಿ ಜೋಡಿ ವಿರುದ್ದ ಸೆಣಸಲಿದ್ದಾರೆ. ಈ ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 11:30 ನಿಗದಿಯಾಗಿದೆ. ನಿನ್ನೆ ನಡೆದ 32 ಸುತ್ತಿನ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ನ ಈ ಜೋಡಿ ಬ್ರಿಟನ್ನ ನೀಲ್ ಸ್ಕುಪ್ಸ್ಕಿ ಮತ್ತು ಅಮೆರಿಕಾದ ಕ್ರಿಶ್ಚಿಯನ್ ಹ್ಯಾರಿಸನ್ ಜೋಡಿ ವಿರುದ್ದ ಗೆಲುವು ದಾಖಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊಲಂಬೋದಲ್ಲಿ ನಡೆದ ಶ್ರೀಲಂಕಾ ಕ್ರಿಕೆಟ್ 11 ವಿರುದ್ದದ 3 ದಿನಗಳ ಅಭ್ಯಾಸ ಪಂದ್ಯದ ಅಂತಿಮ ದಿನವಾದ ಇಂದು ಭಾರತ ಪರ ಯಶಸ್ವಿ ಜೈಸ್ವಾಲ್ ಅವರ ಅರ್ಧಶತಕ ಹಾಗೂ ಮೊಹಮ್ಮದ್ ಸಿರಾಜ್ ಅವರ ಬ್ಯಾಟಿಂಗ್ ನೆರವಿನಿಂದ ಭಾರತ 6 ವಿಕೆಟ್ಗಳ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ದರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ

0: ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರ ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಬಾಂಬ್ರಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ವಿವಿಧ ಭಾರತಿ 102.9 FM.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಸ್ಟುಡಿಯೋ ಸಮಯ ಸರಿಯಾಗಿ 7:46:30. ಸೇಫ್ ಡ್ರೈವ್ ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಇಂಪಾದ ಹಾಡುಗಳ ಜೊತೆಗೆ ನಾವು ಮಾತಾಡಿದ್ವಿ ಪರಿಸರ ಸ್ನೇಹಿ ಗಣಪನ ಬಗ್ಗೆ. ಈ ಕುರಿತಂತೆ ಸಾಕಷ್ಟು ಜನರು ತಮ್ಮ ಅಭಿಪ್ರಾಯಗಳನ್ನು ಸಂದೇಶದ ಮೂಲಕ ತಿಳಿಸಿದ್ದಾರೆ. ಯಾರ್ಯಾರು ಏನೇನು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ ಈ ಹಾಡಿನ ನಂತರ.

ಮುಂಜಾನೆ ಚಿತ್ರದ ಹಾಡು ಪ್ರಸಾರ ಆಯಿತು. ಇಶಾನ್ ದೇವ್ ಅವರ ಧ್ವನಿಯಲ್ಲಿ ಎಸ್ ನಾರಾಯಣ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದು. ಗಾನಭಜನ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಹಾಡುಗಳ ಜೊತೆಗೆ ಮಾಹಿತಿ ಇಷ್ಟ ಆಯಿತು ಅಂತ ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಸಂದೇಶವನ್ನು ರವಾನಿಸಿದ್ದು ಶ್ರೀಮತಿ ಎಲ್ಆರ್ ಉಮಾರಾಣಿ ಅವರು, ಹನುಮಂತಪ್ಪ ಹುಲಗಮ್ಮನವರ್ ಅಕ್ಷಯ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾಗರತ್ನ ಅವರ ಸಂದೇಶ ಬಂದಿದೆ ರಾಜಾಜಿ ನಗರದಿಂದ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಹಿಂಡಿ ತಾಲೂಕು ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಅವರು, ಹಾಗೆ ಗೋವಿಂದ ಮೆನನ್ ಅವರ ಸಂದೇಶ ಕೋಲಾರದಿಂದ ಬಂದಿದೆ. ಅರುಣ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, 10ನೇ ತಾಲೂಕು ಶಿವನೂರು ಶಾಂತಗಿರಿ ಮಲ್ಲಯ್ಯ ಮಠದ ಅವರ ಸಂದೇಶ, ಅಂಜನಪ್ಪ ಎನ್ ಮಾಲಮಾಚನಹಳ್ಳಿಯಿಂದ, ಮೋನಿಕಾ ಅವರು ಹಾಸನದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು, ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸು ಎನ್ನುವಂತಹ ಹಾಡನ್ನು ಕೇಳಿ ಮನಸ್ಸು ತುಂಬಿ ಬಂತು, ಅಭಿಮಾನವು ಉಕ್ಕಿ ಹರಿಯಿತು, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸ್ಕೊಟ್ರೆ. ಹೂವಾಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಹಾಗೆ ಕವಿತಾ ಅವರು ಚನ್ನಗಿರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ, ರಾಜೂರು ವಿಜಯನಗರದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಕೆಂಪಣ್ಣ ಅವರು ನಂಬರ್ ಎಂಡಿಂಗ್ ವಿತ್ 7 4 6 ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಂಜುನಾಥ ಎನ್ ಮಲಮಾಚನ ಹಳ್ಳಿಯಿಂದ, ಮಂಜುನಾಥ ಪಿ ಅವರು ಕಲ್ಲತಮ್ಮನ ಹಳ್ಳಿಯಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಅಂಕುಶ್ ದೀಪ ಮಹದೇವ ಗುಮ್ಮಟ್ಟಿ ಅವರ ಸಂದೇಶ ಕೂಡ ಬಂದಿದೆ. ಮಾರ್ಕಂಡಯ್ಯ ಎಂ ನಂಬರ್ ಎಂಡಿಂಗ್ ವಿತ್ 238 ಸಂದೇಶವನ್ನು ರವಾನಿಸಿದ್ದಾರೆ.

ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಗಳಲ್ಲಿ ತುಂಟಾಟ ಚಿತ್ರದ ಹಾಡು ಪ್ರಸಾರ ಆಯಿತು. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಈ ಹಾಡಿಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಹಾಡುಗಳು ಜೊತೆಗೆ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಸಾಕಷ್ಟು ಜನರು ತಮ್ಮ ಸಂದೇಶಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಗಾನ ಭಜನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಇಂದು ಲೋಕಭವನದಲ್ಲಿ ನೆರವೇರಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಗಡವಾಡಿ ಪ್ರಕಾಶ್ ವಿವೇಕ

ಶಿವಾನಂದ, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಇವರಿಗೆ ಪ್ರಮಾಣವಚನ ಬೋಧಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಇದುವರೆಗೆ 1.25 ಕೋಟಿ ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಅಮೆರಿಕ ನೌಕಾಪಡೆಗಳ ಜಂಟಿ ಸ್ಫೋಟಕ ವಸ್ತುಗಳ ವಿಲೇವಾರಿ ಸಮರಾಭ್ಯಾಸ 2026 ನಾಳೆಯಿಂದ ಇದೇ 14ರವರೆಗೆ ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡರ್ನಲ್ಲಿ ನಡೆಯಲಿದೆ. ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆದ ರಾತ್ರೋರಾತ್ರಿ ದಾಳಿಗಳಲ್ಲಿ ಹಲವು ನಾಗರಿಕರು ಮೃತಪಟ್ಟಿದ್ದಾರೆ. ರಷ್ಯಾದ ಬೆಲ್ಗೊರೋಡ್ನಲ್ಲಿ ಉಕ್ರೇನ್ ಡ್ರೋನ್ ದಾಳಿಗೆ 5 ಮೃತಪಟ್ಟು 24 ಜನರು ಗಾಯಗೊಂಡಿದ್ದಾರೆ. ಇತ್ತ ಉಕ್ರೇನ್ನ ಖಾರ್ಕಿವ್ ವಸತಿ ಪ್ರದೇಶದ ಮೇಲೆ ರಷ್ಯಾ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 2 ಮೃತಪಟ್ಟು ಒಡೆಸ್ಸಾದಲ್ಲಿ 8 ಜನರು ಗಾಯಗೊಂಡಿದ್ದಾರೆ. ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದಾಗಿ ಮುಂಬರುವ ದಿನಗಳಲ್ಲಿ ಉಂಟಾಗಬಹುದಾದ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ವಿಜಯಪುರ ನಗರದಲ್ಲಿ ಅಗತ್ಯ ಕುಡಿಯುವ ನೀರನ್ನು ಮುಂಚಿತವಾಗಿಯೇ ಸಂಗ್ರಹಿಸಿಟ್ಟುಕೊಳ್ಳಬೇಕು ಮತ್ತು ನಗರದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹೇಳಿದರು. ಅಮೆರಿಕದ ಒರೆಗನ್ನಲ್ಲಿ ನಡೆದ 2026 ವಿಶ್ವ ಅಥ್ಲೆಟಿಕ್ಸ್ ಅಂಡರ್ 20 ಚಾಂಪಿಯನ್ಶಿಪ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಭಾರತೀಯ ನೌಕಾಪಡೆಯ ಕ್ರೀಡಾಪಟುಗಳಾದ ಬಸಂತ್ ಕುಮಾರ್ ಮೇಘವಾಲ್ ಮತ್ತು ಶಹನವಾಜ್ ಖಾನ್ ಅವರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಸಮಯ 8:02:56. ಇನ್ನು ಮುಂದೆ ಕಾರ್ಯಕ್ರಮ ಬೆಳ್ಳಿ ಬದುಕು. ಇವತ್ತಿನ ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ನಟ ದಿಗಂತ್ ಅವರ ಜೊತೆ ಸಂದರ್ಶನ, ಪ್ರಸ್ತುತಿ ಮಂಜುಳಾ ಜೋಯಿಷ್.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಬೆಳ್ಳಿ ಬದುಕು ಈ ಕಾರ್ಯಕ್ರಮದಲ್ಲಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಚಿತ್ರನಟ ದಿಗಂತ್ ಅವರೊಂದಿಗೆ ಸಂದರ್ಶನ, ಇವರೊಂದಿಗೆ ಮಂಜುಳಾ ಜೋಯಿಷ್.
2: ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಗೆಳತಿ ಮಂಜುಳಾ. ಅಂದಹಾಗೆ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕನ್ನಡದ ಯುವ ನಟ ನಮ್ಮ ದಿಗಂತ್ ಅವರು. ದಿಗಂತ್, ವೆಲ್ಕಮ್ ಟು ಅವರ್ ಶೋ.
3: ಥ್ಯಾಂಕ್ ಯು.
2: ದಿಗಂತ್ ಅಂದ ತಕ್ಷಣ ನನಗೆ ಈ ಗಾಳಿಪಟ ಚಿತ್ರದ ಇದು ನೆನಪಾಗತ್ತೆ, ಸಿಕ್ಕಾಪಟ್ಟೆ ನೋವು ಬರತ್ತೆ. ಗಾಳಿಪಟ ಚಿತ್ರದಲ್ಲಿ ದಿಗಂತ್ ಮತ್ತೆ ನೀತು ಅವರ ಇದು ನೋಡ್ತಾ ಇದ್ರೆ ತುಂಬಾ ಒಂಥರ ದುಃಖ ಎಲ್ಲ ಮರೆತು ನಗೋಣ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಸ್ನೇಹಿತರೆ, ದಿಗಂತ್ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ದಿಗಂತ್ ವೆರಿ ವೆರಿ ಹ್ಯಾಂಡ್ಸಮ್ ಬಾಯ್, ಬಹುಶಃ ನಮ್ಮ ಕನ್ನಡದ ಹುಡುಗಿಯರೆಲ್ಲರಿಗೂ ಇಷ್ಟ ಆಗುವಂತಹ ನಟ, ತುಂಬಾ ಇಷ್ಟ ಆಗ್ತಾರೆ ನೋಡಿದ್ರೆ. ಹಾಗೆ ನೋಡ್ತಾ ಇದ್ರೆ ಒಬ್ಬ ಸನ್ನಡತೆಯ ಹುಡುಗ ಅಂತ ಕೂಡ ಅವ್ರು ನೋಡಿದ ಕೂಡಲೇ ಅನ್ಸತ್ತೆ. ಹಾಗೇನೆ ಈತ ಒಬ್ಬ ಸುಸಂಸ್ಕೃತವಂತ ಅಂತ ಕೂಡ ಅನ್ಸತ್ತೆ. ನಮ್ಮ ಕನ್ನಡದ ಮಕ್ಕಳೇ ಹಾಗೆ ಅಲ್ವಾ, ಅವರು ನೋಡಿದ ಕೂಡಲೇ ಒಂಥರ ಸಭ್ಯತೆ ಅವರಲ್ಲಿ ಎದ್ದು ಕಾಣತ್ತೆ. ನಮ್ಮ ದಿಗಂತ್ ಕೂಡ ಇದಕ್ಕೆ ಹೊರತಲ್ಲ. ದಿಗಂತ್, ನಾನೇ ತುಂಬಾ ಮಾತಾಡ್ತಾ ಇದ್ದೀನಿ, ನಿಮ್ಮ ಮಾತನ್ನ ಕೇಳಬೇಕು ಅಂತ ನಮ್ಮ ಕೇಳುಗರು ಕಾಯ್ತಾ ಇರ್ತಾರೆ. ಎಲ್ಲ ಮಾತುಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಿ ನಮ್ಮ ಸ್ನೇಹಿತರೊಂದಿಗೆ, ಮತ್ತೆ ನಿಮ್ಮ ಬಾಲ್ಯದ ಪರಿಚಯವನ್ನ ನಮ್ಮ ಸ್ನೇಹಿತರಿಗೆ ಮಾಡಿಕೊಡಿ.
3: ಆಯ್ತು. ನಾನು ಹುಟ್ಟಿದ್ದು ತೀರ್ಥಳ್ಳಿಲಿ. ತೀರ್ಥಳ್ಳಿಲಿ 1983 ನಾನು ಹುಟ್ಟಿದ್ದು. ಅಲ್ಲೇ ನಾನು ಸ್ಕೂಲು ಎಲ್ಲ ನಾನು ಅಲ್ಲೇ ಓದಿದ್ದು. ನಮ್ಮ ಅಪ್ಪ ತುಂಗಾ ಮಹಾವಿದ್ಯಾಲಯ ಅಂತ ನಮ್ದಲ್ಲೊಂದು ಕಾಲೇಜ್ ಇದೆ ತೀರ್ಥಳ್ಳಿಲಿ, ಅಲ್ಲಿ ಕಾಮರ್ಸ್ HOD ಆಗಿದ್ರು. ನನ್ನ ತಾಯಿ ಪಾರ್ಲರ್, ಬ್ಯೂಟಿ ಪಾರ್ಲರ್ ಇಟ್ಟಿದ್ರು. ಸೊ ಬ್ಯೂಟಿ ಎಲ್ಲ ಬಹುಶಃ ಅಲ್ಲಿಂದಾನೆ ಬಂದಿರ್ಬೋದು. ಹೌದು, ನಾನು 2nd PUC ತನಕ ನಾನು ತೀರ್ಥಳ್ಳಿಲೇ ಓದ್ದೆ. ಆಮೇಲೆ ನಾನು ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ನಾನು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ, ಶಟಲ್ ಬ್ಯಾಡ್ಮಿಂಟನ್. ಅದರಲ್ಲಿ U19 ಕರ್ನಾಟಕ ಸ್ಟೇಟ್ಗೂ ನಾನು ರೆಪ್ರೆಸೆಂಟ್ ಮಾಡಿದೆ. ಅದಾದ ನಂತರ ನನಗೆ ಇಲ್ಲಿ ಬೆಂಗಳೂರಿಗೆ ಬಂದು ಕೋಚಿಂಗ್ ತಗೊಂಡು ಇಲ್ಲೇ ತಗೊಂಡು ಓದೋ ಒಂದು ಆಸಕ್ತಿ ಬಂತು. ಸೊ ಹಾಗಾಗಿ ನಾನು ಬೆಂಗಳೂರಿಗೆ ಬಂದೆ.
2: ಅಂದ್ರೆ ಕನ್ನಡದ ತೀರ್ಥಳ್ಳಿ ಅಂದ ತಕ್ಷಣ ನಮಗೆ ಕುವೆಂಪು ಅವರ ನೆನಪು ಬರುತ್ತೆ ಅಲ್ವಾ. ಕನ್ನಡದ ಒಂದು ಪೂರ ನಂಟು ತೀರ್ಥಳ್ಳಿಗಿದೆ, ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ

0: ತೀರ್ಥಹಳ್ಳಿ ಅಂದ್ರೆ ಅದಕ್ಕೆ ಆದಂತಹ ವಿಶೇಷಣಗಳಿದೆ. ಆಗುಂಬೆ
1: ಕುವೆಂಪು ಅವರ ಊರು
0: ಊರು ಅಂತ ಕೂಡ ಇದೆ. ಮತ್ತೆ ಆಗುಂಬೆಯ ಒಂದು ದೃಶ್ಯಗಳು ನಮ್ಮ ನೆನಪಿಗೆ ಬರುತ್ತೆ. ಹಾಗೆ ದಿಗಂತ್ ಅವ್ರನ್ನ ನೋಡ್ಬೇಕು ಅನ್ನುವ ಆಸೆ ಕೂಡ ಈಗ ಹೊಸದಾಗಿ ಸೇರ್ಕೊಳ್ಳುತ್ತೆ. ಸೊ ಬಾಲ್ಯವನ್ನೆಲ್ಲ ತೀರ್ಥಹಳ್ಳಿಯಲ್ಲಿ ಕಳೆದ್ರಿ, ಆ ನಂತರ ಬೆಂಗಳೂರಿಗೆ ಬಂದ್ರಿ.
1: ಆ ನಂತರ ಬೆಂಗಳೂರಿಗೆ,
0: ಆಮೇಲೆ ಬೆಂಗಳೂರಿನಲ್ಲಿ ಏನೇನ್ ಮಾಡಿದ್ರಿ?
1: ಬೆಂಗಳೂರಿನಲ್ಲಿ ನಾನು ಅದೇ ನಾನು ಸ್ಪೋರ್ಟ್ಸ್ ನಂದು ಮೇನ್ ಉದ್ದೇಶ ಆಗಿತ್ತು. ಆಮೇಲೆ ನಂದು ಚಿತ್ರ ನೋಡೋದು ಆಮೇಲೆ ನಟಿಸೋದು ಎಲ್ಲ ನನ್ನ ಆಸಕ್ತಿ ಆಗಿತ್ತು. ಎಜುಕೇಶನಲ್ ನಾನು ಅಂದ್ರೆ ತುಂಬಾ ಏನ್ ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ಲ, ಬಟ್ ಆವರೇಜ್ ಅಂದ್ರೆ 60-70% ಅಲ್ಲಿ ಇರ್ತಾ ಇದ್ದೆ. ಹಾಗೆ ನಾನು ಬಿ ಕಾಮ್ ಕಂಪ್ಲೀಟ್ ಮಾಡಿದೆ, ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ತಗೊಂಡೆ. ಪೋಸ್ಟ್ ಗ್ರಾಜುಯೇಷನ್ ಆಮೇಲೆ ಜೊತೆಗೆ ನಾನು ಸಿನಿಮಾ ಇಂಡಸ್ಟ್ರಿಗೆ ನಾನು ಕಾಲಿಟ್ಟೆ. ಸೊ ಹಾಗೆ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಅವಾಗ ಫಸ್ಟ್ ನನಗೆ ಬ್ರೇಕ್ ಕೊಟ್ಟವರು ಕೋಡ್ಲು ರಾಮಕೃಷ್ಣ ಅಂತ, ಅವರು ತೀರ್ಥಹಳ್ಳಿ ಅವರೇ. ಅವರು ತುಂಬಾ ಸಾಕಷ್ಟು ಚಿತ್ರಗಳನ್ನ ಮಾಡಿದ್ದಾರೆ, ಅವರು ನನಗೆ ಬ್ರೇಕ್ ಕೊಟ್ಟರು. ಹಾಗೆ ನನ್ನ
0: ಚಿತ್ರರಂಗದ ಪ್ರವೇಶ. ಕೋಡ್ಲು ರಾಮಕೃಷ್ಣ ಅವರ ಯಾವ ಚಿತ್ರದಲ್ಲಿ ನಟಿಸಿದ್ರಿ ನೆನಪಿದ್ಯಾ?
1: ನಂದು ಫಸ್ಟ್ ಫಿಲ್ಮ್ ಅದು, ಮಿಸ್ ಕ್ಯಾಲಿಫೋರ್ನಿಯಾ ಅಂತ.
0: ಮಿಸ್ ಕ್ಯಾಲಿಫೋರ್ನಿಯಾ,
1: ಅದು ಅಂದ್ರೆ ಅನ್ಫಾರ್ಚುನೇಟ್ಲಿ ಅದು ನನಗೆ ಸಕ್ಸಸ್ ಕೊಡ್ಲಿಲ್ಲ, ಆ ಚಿತ್ರ ಫ್ಲಾಪ್ ಆಯ್ತು. ಅದಾದ ನಂತರ ನನಗೆ ಸುಮಾರು 1.5 ವರ್ಷ ನನಗೇನು ಕೆಲಸ ಇರಲಿಲ್ಲ, ಯಾಕೆಂದ್ರೆ ಅದು ಆ ಚಿತ್ರ ಬಂತು ಹೋಯ್ತು ಯಾರಿಗೂ ಗೊತ್ತಾಗಿಲ್ಲ. ಆದ್ರೆ ಅದ್ರ ಮಧ್ಯೆ ನಾನು ಮಾಡ್ಲಿಂಗ್ ತಗೊಂಡೆ. ನಾನು ಅಡ್ವರ್ಟೈಸ್ಮೆಂಟ್ಸ್ ಆಮೇಲೆ ಫ್ಯಾಷನ್ ಶೋಸ್, ರ್ಯಾಂಪ್ ಮಾಡ್ಲಿಂಗು ಅದೆಲ್ಲ ನಾನು ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ಏನೋ ಒಂದು ಮಾಡ್ಬೇಕಾಗಿತ್ತಲ್ಲ, ಅಂದ್ರೆ ನೀರಿಗೆ ಇಳದಾಗಿತ್ತು, ಸ್ವಿಮ್ ಮಾಡ್ಲೇಬೇಕು. ಸೊ ಹಾಗಾಗಿ ನಾನು ಮಾಡ್ಲಿಂಗ್ ತಗೊಂಡೆ. ಅದಾದ್ಮೇಲೆ ನನಗೆ 1.5 ವರ್ಷ ಮಾಡ್ಲಿಂಗ್ ನಾನು ಮಾಡಿದ್ಮೇಲೆ ನನಗೆ ಬಂದಿರೋ ಚಿತ್ರ ಮುಂಗಾರು ಮಳೆ.
0: ಅಂದ್ರೆ ಒಂಥರ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಬಹುದು ಅದನ್ನ?
1: ಇಲ್ಲ, ಅದು ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲ. ಈಗ ಅಡ್ವರ್ಟೈಸ್ಮೆಂಟ್ಸ್, ಟಿವಿ ಕಮರ್ಷಿಯಲ್ ಆಡ್ಸ್ ಎಲ್ಲ ಬರುತ್ತಲ್ಲ, ಆತರದ್ ಸಾಕಷ್ಟು ನಾನು ಆಡ್ಸ್ ಮಾಡಿದ್ದೀನಿ. ನಾನು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗೆಲ್ಲ ನಾನು ಆಡ್ಸ್ ಮಾಡಿದ್ದೀನಿ. ಸೊ ಆತರ ಟಿವಿ ಆಡ್ಸ್, ಆಮೇಲೆ ಪ್ರಿಂಟ್ ಆಡ್ಸ್, ಈ ಸುಮ್ನೆ ಬಟ್ಟೆ ಶೋರೂಮ್ಗಳಲ್ಲೆಲ್ಲ ಪೋಸ್ಟರ್ಸ್ ಹಾಕ್ತಾರಲ್ಲ, ಆತರದೆಲ್ಲ ಆಡ್ಸ್ ಸುಮಾರು ಮಾಡಿದ್ದೀನಿ, ಸಾಕಷ್ಟು ಮಾಡಿದ್ದೀನಿ. ಅದಾದ ನಂತರ ನನಗೆ ಮುಂಗಾರು ಮಳೆಯಲ್ಲಿ ಅವಕಾಶ ಸಿಕ್ತು.
0: ಒಳ್ಳೆ, ಬಹಳ ಸಂತೋಷದ ವಿಷಯ.

0: ದಿಗಂತ್, ನೀವು ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ದೀನಿ ಅಂದ್ರಲ್ಲ, ಯಾವ ವಿಷಯದಲ್ಲಿ ಮಾಡಿದ್ರಿ?
1: ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್.
0: ನೋಡಿ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್. ಆದ್ರೆ ಅದ್ ಹೇಳ್ತಾರಲ್ಲ, ವೃತ್ತಿಗೂ ಪ್ರವೃತ್ತಿಗೂ ಯಾವ ರೀತಿ ಬೇರೆ ಆಗುತ್ತೆ ಅಂತ ಹೇಳಿ.
1: ಹೌದು, ಆಸಕ್ತಿನೇ ಬೇರೆ, ನಾವು ಎಜುಕೇಶನ್ ಮಾಡಿರೋದೇ ಬೇರೆ, ಕೆಲಸತಿ ಆಗುತ್ತೆ ಹಾಗೆ.
0: ಹೌದೌದು, ನೀವು ಮುಂಗಾರು ಮಳೆಯಿಂದ ಎಂಟ್ರಿ ತಗೊಂಡ್ರಿ ಯೋಗರಾಜ್ ಭಟ್ ಅವರ ಇದ್ರದ್ದು. ಬಹಳಷ್ಟು ಜನ ಹೇಳ್ತಾರೆ ಯೋಗರಾಜ್ ಭಟ್ ಅವರು ಇಟ್ಕೊಂಡಂತಹ ಹೀರೋನ ನಮ್ಮ ದಿಗಂತ್ ಅವರು ಓವರ್ಟೇಕ್ ಮಾಡಿಬಿಟ್ರು ಅಂತ ಹೇಳ್ತಾರೆ. ಇದು ಎಷ್ಟು ಸುಳ್ಳು ಎಷ್ಟು ನಿಜವೋ ನಮ್ಗಂತೂ ಗೊತ್ತಾಗೋದಿಲ್ಲ. ನಿಮ್ಮ ಅಭಿಪ್ರಾಯ ಏನು?
1: ಇಲ್ಲ, ಅದು ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಯೋಗರಾಜ್ ಭಟ್ ಅವರಿಗೆ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ. ಆಮೇಲೆ ನನ್ನ ಕೋ ಸ್ಟಾರ್ ಗಣೇಶ್ ಅವರು, ಈಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರು, ತುಂಬಾ ಒಳ್ಳೆ ನಟ, ತುಂಬಾ ಒಳ್ಳೆ ಗೆಳೆಯ. ಆ ಮೂವಿ ಅಷ್ಟು ದೊಡ್ಡ ಸಕ್ಸಸ್ ಆಗಿರ್ಲಿಲ್ಲ ಅಂದಿದ್ರೆ ಬಹುಶಃ ನನಗೆ ಮತ್ತೆ ಇನ್ನೊಂದು ವರ್ಷ ಎರಡು ವರ್ಷ ನನ್ಗೆ ಅವಕಾಶ ಇರ್ತಾ ಇರ್ಲಿಲ್ವೋ ಏನೋ. ಆ ಮೂವಿ ಅಷ್ಟು ದೊಡ್ಡ ಸಕ್ಸಸ್ ಆಯ್ತು. ಆಮೇಲೆ ಒಂದು ಯೋಗರಾಜ್ ಭಟ್ ಅವರಂತ ಒಂದು ಒಳ್ಳೆ ಪರ್ಸನಾಲಿಟಿನ, ಒಳ್ಳೆ ಡೈರೆಕ್ಟರ್ ನಾನು ಮೀಟ್ ಮಾಡಿದೆ. ಅದಾದ ನಂತರ ನನ್ನ ಗಾಳಿಪಟದಲ್ಲಿ ಅವಕಾಶ ಕೊಟ್ಟರು ಮತ್ತೊಂದು ಚಿತ್ರದಲ್ಲಿ. ಸೊ ಹಾಗೆ ನಮ್ಮಿಬ್ರ ಫ್ರೆಂಡ್ಶಿಪ್, ಆಮೇಲೆ ಮೂವಿ ಜರ್ನಿ ಸ್ಟಾರ್ಟ್ ಆಯ್ತು.
0: ಅದೇ ದಿಗಂತ್, ಈಗ ಈ ಬೆಂಗಳೂರು ಅಂತ ಒಂದು ದೊಡ್ಡ ಸಮುದ್ರದಲ್ಲಿ ಎಷ್ಟೇ ಪ್ರತಿಭೆ ಇದ್ರು, ಯಾರಲ್ಲಿ ಇಂಥ ಪ್ರತಿಭೆ ಇದೆ ಅಂತ ಜನ ಗುರುತಿಸೋದೇ ಇಲ್ಲ ಬೇಗ ಅಲ್ವಾ. ಅಂತಹದ್ರಲ್ಲಿ ಯೋಗರಾಜ್ ಭಟ್ ಅವರು ನಿಮ್ಮನ್ನ ಹೇಗೋ ಹೆಕ್ಕಿಕೊಂಡಿದ್ದಾರೆ, ಮತ್ತೆ ನಿಮ್ಮ ಪ್ರತಿಭೆ ಕೂಡ ಅವ್ರಿಗೆ ಗೊತ್ತಾಗಿದೆ, ಅವರ ಪ್ರತಿಭೆ ಕೂಡ ಜನತೆಗೆ ಗೊತ್ತಾಗಿದೆ. ಆ ಒಂದು ಸಂದರ್ಭ ಹೇಗಿತ್ತು, ಏನಾದ್ರೂ ನೆನಪಾಗತ್ತಾ?
1: ನನಗೆ ಸಾಕಷ್ಟು ಅಂದ್ರೆ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದಾಗ ನನಗೆ ಇನ್ನ ನೆನಪಿದೆ. ಅವರು ನನಗೆ ಡೈಲಾಗ್ಸ್ ಕೊಟ್ರು, ಡೈಲಾಗ್ಸ್ ಕೊಟ್ಟು ಅವ್ರು ಅನ್ಕೊಂಡಿದ್ದಾರೆ ನನ್ ಕನ್ನಡ ಬರಲ್ಲ, ನಾನು ಕನ್ನಡದವನಲ್ಲ ಅಂತ. ಅವ್ರು ಹೇಳಿದ್ರು ನಿನ್ ಕನ್ನಡ ಬರತ್ತಾ ಅಂತ. ಹ್ಞೂ ಬರತ್ತೆ ಸರ್, ಕೊಡಿ ನಾನೇ ಓದ್ತೀನಿ ಅಂತ ಹೇಳಿ ಆ ಡೈಲಾಗ್ಸ್ ಎಲ್ಲ ನಾನೇ ಇಸ್ಕೊಂಡು ನಾನೇ ಓದ್ದೆ. ಅವ್ರಿಗೆ ಆಶ್ಚರ್ಯ ಆಯ್ತು. ಅವಾಗ ಅವ್ರು ಕೇಳಿದ್ರು ಎಲ್ಲಿಂದಪ್ಪ, ಯಾವ ಊರು ಎಲ್ಲ ಕೇಳಿದ್ರು. ನಾನು ಹೇಳಿದೆ ತೀರ್ಥಹಳ್ಳಿಯಿಂದ ಹಾಗೆ ಹೀಗೆ ಅಂತ. ಸೊ ಸಡನ್ ಆಗಿ ಅವರಿಗೆ ಇನ್ನೊಂದು ಸ್ಕ್ರಿಪ್ಟ್ ಮೈಂಡಲ್ಲಿ ಇತ್ತು. ಅವರು ಗಾಳಿಪಟ ಚಿತ್ರ ಅಂದ್ರೆ ಅವ್ರ ಟೈಟ್ಲ್ ಏನು ಇಟ್ಟಿರ್ಲಿಲ್ಲ, ಗಾಳಿಪಟ ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ಗೆ ನಿನ್ ಸೂಟ್ ಆಗ್ತೀಯಾ, ನಿನಗೆ ಆ ಕ್ಯಾರೆಕ್ಟರ್ ನೀನು ದಯವಿಟ್ಟು ನನಗೋಸ್ಕರ ಮಾಡಬೇಕು ಅಂತ ಹೇಳಿದ್ರು. ನನಗೆ ಅವಾಗ ತುಂಬಾನೇ ಖುಷಿ ಆಯ್ತು. ಅಂದ್ರೆ ಫಸ್ಟ್ ಟೈಮ್ ಮೀಟ್ ಆದಾಗಲೇ ನನಗೆ ಇನ್ನೊಂದು ಚಿತ್ರ ಆಫರ್ ಕೊಟ್ರು ಅಂತ. ಅವರಿಗೆ ನನ್ನ ಕನ್ನಡ ಮನಸ್ಸು ಅವರಿಗೆ ಇಷ್ಟ ಆಯ್ತು. ಅಂದ್ರೆ ಅವ್ರು ಅದನ್ನೇ ಹೇಳ್ತಾರೆ, ಇವಾಗ್ಲೂ ಹೇಳ್ತಾರೆ ನಿನ್ ಕನ್ನಡ ಮನಸ್ಸು. ಹಾಗಾಗಿ ನನಗೆ ಆ ಕನ್ನಡ ನಿನ್ನ ಬಾಯಿಂದ ನನ್ನ ಡೈಲಾಗ್ಸ್ ಎಲ್ಲ ಹೇಳಿದ್ರೆ ಸ್ಪಷ್ಟವಾಗಿ ಉಚ್ಚಾರ ಆಗುತ್ತೆ, ಅದ್ ನನಗೆ ಇಷ್ಟ ಅಂತೆಲ್ಲ ಹೇಳಿದ್ರು. ಸೊ ಹಾಗೆ ಫಸ್ಟ್ ರಿಮೆಂಬರ್, ನಂಗೆ ಇನ್ನ ನೆನಪಿದೆ.

0: ಮುಂಗಾರು ಮಳೆ ಕನ್ನಡ ಚಿತ್ರದಲ್ಲೇ ಒಂದು ಒಂದು ಹೊಸ ಏನೋ ಹೇಳ್ತಾರಲ್ಲ, ಬರೇ ಬೇರೆ ಬೇರೆ ಹೌದು ನಿಜವಾಗ್ಲೂ ಏನೋ ಬೇರೆ ಕತೆಗಳು, ಬರೇ ಕತ್ತಿ ಜಗಳ ಉದ್ದಾಟ ಹೊಡೆದಾಟದ ಜನತೆ ಬೇಸತ್ ಬಿಟ್ಟಿತ್ತು. ಇದು ಒಂಥರ ಪ್ರೀತಿ, ಆ ಪ್ರೀತಿ ಸೌದವ್ರಿಗೆ ಮಾತ್ರ ಇದೇನು ಅಂತ ಗೊತ್ತಾಗುತ್ತೆ. ನಿಜವಾಗ್ಲೂ ಖುಷಿ ಆಯ್ತು. ಮತ್ತೆ ಕೊನೆಯಲ್ಲಿ ನೀವು ಪೂಜಾ ಗಾಂಧಿ ಅವರ ಜೊತೆ ವಿವಾಹವಾಗ್ಲಿಕ್ಕೆ ಬರ್ತೀರಾ, ನಿಜವಾಗ್ಲೂ ಜನ ಅದನ್ನ ಬಹಳ ಎಂಜಾಯ್ ಮಾಡಿದ್ರು. ಆಮೇಲೆ ಈಗ ನೀವು ಚಿತ್ರರಂಗಕ್ಕೆ ಬರ್ಬೇಕಾದ್ರೆ ಬರ್ತೀನಿ ಅಂತ ಏನಾದ್ರೂ ಅನ್ಕೊಂಡಿದ್ರ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಮನಸ್ಸಲ್ಲಿ?
1: ಅದೇ ನಾನು ಹೇಳಿದಾಗ ನನಗೆ ಆಸಕ್ತಿ ತುಂಬಾ ಇತ್ತು, ಆದ್ರೆ ಅವಕಾಶ ಹೇಗೆ ಹುಡ್ಕೊಂಡು ಹೋಗೋದು ಗೊತ್ತಿರ್ಲಿಲ್ಲ. ಯಾಕೆ ನಾವು ಬೆಂಗಳೂರಿಂದ ಇಲ್ಲಿ ಚಿತ್ರರಂಗ ಅಂದ್ರೆ ಇಲ್ಲಿ ಗಾಂಧಿನಗರ ಅಂದ್ರೆ ಅದೊಂದು ಫಿಲ್ಮ್ ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ. ಅದು ಅಲ್ಲಿಗೆ ನಮ್ಗೆ ಯಾರದು ಲಿಂಕ್ ಇರ್ಲಿಲ್ಲ, ನಮ್ಗೆ ಅಲ್ಲಿ ಬಂದು ಹೇಗೆ ನಾನು ಯಾರನ್ನ ಅಪ್ರೋಚ್ ಮಾಡ್ಬೇಕು, ಯಾರ ಹತ್ರ ಹೋಗಿ ಕೇಳಬೇಕು ಅವಕಾಶ ಗೊತ್ತಿರ್ಲಿಲ್ಲ. ಹಾಗಾಗಿ ಅದು ಒಂಥರ ನಾನು ಬಿಟ್ಟೇ ಬಿಟ್ಟಿದ್ದೆ ಆಸಕ್ತಿ. ನನಗೆ ಮುಂಚೆಯಿಂದನೂ ಇತ್ತು, ನಾನು ತುಂಬಾ ಸಾಕಷ್ಟು ಚಿತ್ರಗಳನ್ನು ನೋಡ್ತಾ ಇದ್ದೆ. ಆಮೇಲೆ ಕನ್ನಡಿ ಮುಂದೆ ನಾನೇ ನಟನೆ ಮಾಡಿ ನೋಡೋದು, ಈ ತರದೆಲ್ಲ ಸಾಕಷ್ಟು ನಾನು ಮಾಡ್ತಾ ಇದ್ದೆ. ಬಟ್ ನನಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಅದೇ ಟೈಮಲ್ಲಿ ನನಗೆ ಕೋಡ್ಲು ರಾಮಕೃಷ್ಣ ಅವ್ರ ಪರಿಚಯ ಆಯ್ತು. ಅದು ಒಂಥರ ಆಕಸ್ಮಿಕವಾಗಿ ಪರಿಚಯ ಆಯ್ತು. ನನ್ನ ಕಸಿನ್ ಒಬ್ರಿದ್ರು, ಅವ್ರು ಬಂದು ನನಗೆ ಈ ತರ ಒಬ್ರು ಡೈರೆಕ್ಟರ್ ಇದಾರೆ, ಮೀಟ್ ಮಾಡು ಒಂದ್ಸತಿ, ನಿನಗೆ ಇಷ್ಟ ಆದ್ರೂ ಆಗ್ಬೋದು ಅವರಿಗೆ ನಿನ್ ಲುಕ್ಸು ಎಲ್ಲ ಅಂತ. ಸೊ ಅವ್ರನ್ನ ಮೀಟ್ ಮಾಡಿದೆ, ಅವ್ರಿಗೆ ಇಷ್ಟ ಆಯ್ತು, ಅದೇ ಟೈಮಿಗೆ ಅವ್ರೊಂದು ಫಿಲ್ಮ್ ಮಾಡ್ತಾ ಇದ್ರು. ಸೊ ಹಾಗೆ ನನಗೆ ಅವಕಾಶ ಸಿಕ್ತು.
0: ಮತ್ತೆ ಕಾಲೇಜಲ್ಲಿ ಇರುವಾಗ ಏನಾದ್ರೂ ಇಂತಹ
1: ನಾಟಕಗಳು, ನಾಟಕಗಳೆಲ್ಲ ನಾನು ಮಾಡ್ತಾ ಇದ್ದೆ.
0: ಯಾಕೆಂದ್ರೆ ತೀರ್ಥಹಳ್ಳಿ ಅಂದ್ರೆ ಅದೊಂದು ಸಾಂಸ್ಕೃತಿಕ ತಾಣ. ತೀರ್ಥಹಳ್ಳಿ ಆಗ್ಲಿ, ಸಾಗರ ಆಗ್ಲಿ, ಶಿವಮೊಗ್ಗ ಜಿಲ್ಲೆನೆ ಒಂಥರ ಸಾಂಸ್ಕೃತಿಕ ತಾಣ.
1: ಸಾಗರದಲ್ಲೂ ಎಲ್ಲ ನಿನಾಸಮ್ ಅಂತ ತುಂಬಾ ಒಳ್ಳೊಳ್ಳೆ ಇದಿದೆ ಚಿತ್ರರಂಗಕ್ಕೆ ಸಹಾಯ ಆಗುವಂತದ್ದು. ಹಾ ಹೌದು, ನನಗೆ ಮುಂಚೆಯಿಂದನು ನಾನು ನಾಟಕಗಳು, ಆಮೇಲೆ ಸ್ಟೇಜ್ ಪರ್ಫಾರ್ಮೆನ್ಸ್, ಡಾನ್ಸ್ ಈ ತರದೆಲ್ಲ ಮಾಡ್ತಾ ಇದ್ದೆ.
0: ಮತ್ತೆ ಹಾಡೋ ಹವ್ಯಾಸ?
1: ಹಾಡೋ ಹವ್ಯಾಸ ನಾನು ಟ್ರೈ ಮಾಡಿಲ್ಲ. ನಾನು ಬಹುಶಃ ನನ್ನ ವಾಯ್ಸ್
0: ನೀವು ಮಾತಾಡುವ ಸ್ಪಷ್ಟ ಕನ್ನಡ ಅಂದ್ರೆ ತುಂಬಾ ಸರಿಯಾದ ಕನ್ನಡ, ಇದು ಎಲ್ಲ ಕೇಳಿದ್ರೆ ಬಹುಶಃ ಹಾಡು ಕೂಡ ಹಾಡಬಲ್ರಿ ಅಂತ ಹೇಳಿ ಅನ್ಸುತ್ತೆ.
1: ಇಲ್ಲ, ನನಗೆ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಸಿಕ್ಕಿದ್ದು ಅಂದ್ರೆ ಯಾರೋ ನನ್ನ ವಾಯ್ಸ್ ಕೇಳಿದ್ರು, ಅವ್ರು ಕೇಳ್ಬಿಟ್ಟು ನಿನ್ನ ವಾಯ್ಸ್ ರಾಜೇಶ್ ಕೃಷ್ಣ ವಾಯ್ಸ್ ತರ ಇದೆ ಅಂತ ಹೇಳಿದ್ರು. ಅವಾಗ ನನ್ಗೆ ತುಂಬಾನೇ ಸಂತೋಷ ಆಯ್ತು. ರಾಜೇಶ್ ಕೃಷ್ಣ ಅವರು ನನ್ಗೆ ತುಂಬಾನೇ ಕ್ಲೋಸ್ ಫ್ರೆಂಡ್. ಅವರು ಗಾಳಿಪಟದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು, ನಾನು ಗಣೇಶ್ ಆಮೇಲೆ ರಾಜೇಶ್ ಕೃಷ್ಣ ಮಾಡಿದೀವಿ. ಆತರ ಸಿಕ್ಕಿದೆ ಕಾಂಪ್ಲಿಮೆಂಟು, ಆದ್ರೆ ನಾನು ಯಾವತ್ತೂ ಹಾಡಕ್ ಟ್ರೈ ಮಾಡಿಲ್ಲ.
0: ನಮ್ಮ ಕೆಳಗರಿಗಾಗಿ ನೀವು ನಟಿಸಿರೋ ಯಾವ್ದಾದ್ರೂ ಚಿತ್ರದ ಒಂದೆರಡು ಸಾಲ ನೆನಪಾಗುತ್ತಾ ನಿಮ್ಗೆ ಹಾಡು?
1: ನನಗೆ ಹೌದು, ನನ್ನ ಮನಸಾರಿ ಚಿತ್ರದ್ದೇ ಒಂದು ಜಯಂತ್ ಕಾಯ್ಕಿಣಿ ಅವ್ರು ಬರೆದ ಒಂದು ಸಾಂಗ್ ನೆನಪಿದೆ. ಹಾಡು ಹೇಳ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ.
0: ಖುಷಿಗೋಸ್ಕರ ಒಂದೆರಡು ಲೈನ್ ಹಾಡ್ಬೋದು.
1: ಸೋನು ನಿಗಮ್ ಅವರು ಹಾಡು ಹೇಳಿರತ್ತೆ ಇದು. ಎಲ್ಲ

0: ಫ್ಯಾಂಟಾಸ್ಟಿಕ್, ರಿಯಲಿ ನೈಸ್. ಈ ಹಾಡನ್ನ ನಾವು ಕೇಳಿದಾಗೆಲ್ಲ ಬಹಳ ಸಂತೋಷ ಪಟ್ಟಿದ್ದೀವಿ, ಬಹಳ ಖುಷಿ ಪಟ್ಟಿದ್ದೀವಿ ದಿಗಂತ್. ಮತ್ತೆ ನಿಮ್ಮ ಜೊತೆಗೆ ನಟಿಸಿರುವಂತಹ ಸಹನಟಿಯರಲ್ಲಿ ಎಲ್ಲ ನಿಮಗೆ ಯಾರು ಇಷ್ಟ ಆಗ್ತಾರೆ, ಹಾಗೆ ಒಂದು ಎಕ್ಸ್ಪೀರಿಯನ್ಸಸ್ ಡಿಫ್ರೆಂಟ್ ಆಗುತ್ತೆ ಅಂತ?
1: ಇವಾಗ ನಾನು ಸಾಕಷ್ಟು ಚಿತ್ರ ಮಾಡಿಲ್ಲ ಅಂದರೆ, ನಾನು ಮನಸಾರೆಗಿಂತ ನಾನು ಹಿಂದಿನ ಚಿತ್ರಗಳೆಲ್ಲ ನನ್ನ ಸೋಲೋ ಹೀರೋ ಆಗಿರಲಿಲ್ಲ, ನಾನು ಎಲ್ಲ ಮಲ್ಟಿ ಸ್ಟಾರರ್ ಮೂವೀಸಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಇದು ಮನಸಾರೆ ನಂದು ಫಸ್ಟ್ ಚಿತ್ರ, ಪೂರ್ಣ ಪ್ರಮಾಣ ನಾಯಕಾಗಿ ನಾನು ಮಾಡಿದ ಚಿತ್ರ. ಅದರಲ್ಲಿ ನನ್ನ ಜೊತೆ ಆಯಂದ್ರಿತಾ ರೇಜ್ ಜೊತೆ ನಾನು ನಟನೆ ಮಾಡಿದೆ. ಅವರು ತುಂಬ ಒಳ್ಳೆ ಕೋಸ್ಟಾರು, ಆಮೇಲೆ ತುಂಬ ಒಳ್ಳೆ ಫ್ರೆಂಡ್ಲಿ ಆಗಿ ಒಂದು ಒಳ್ಳೆ ಫ್ರೆಂಡ್ಲಿ ವಾತಾವರಣ ಇತ್ತು. ಅಷ್ಟು ಅವರು ತುಂಬ ಸಾಕಷ್ಟು ಚಿತ್ರ ಮಾಡಿದ್ದಾರೆ, ಅವರು ತುಂಬ ಫೇಮಸ್ಸು, ಆದರೂ ಅವರಿಗೆ ಆ ಜಂಬ ಗಿಂಬ ಏನೂ ಇಲ್ಲ. ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಹರ್.
0: ಈಗ ಇತ್ತೀಚಿನ ಜನರೇಷನ್ಗೂ ಹಿಂದಿನವ್ರಿಗೂ ಹೇಳಿಸ್ಕೊಂಡ್ರೆ ಬಹಳಷ್ಟು ಒಂದು ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ. ಈ ಹಿಂದೆ ನಮ್ಮ ಕನ್ನಡದಲ್ಲಿ ನಿಮಗೆ ತುಂಬ ಇಷ್ಟವಾದಂತಹ ನಟರು ಯಾರು
1: ಅಂದರೆ, ವಿತೌಟ್ ಡೌಟ್ ಅಣ್ಣವರು ನನಗೆ ಫೇವ್ರೇಟ್ ಆ್ಯಕ್ಟರ್ಸು. ಅಣ್ಣವರು, ಆಮೇಲೆ ವಿಷ್ಣುವರ್ಧನ್ ಸರು, ಇವರೆಲ್ಲ ನಾನು ಅವ್ರ ಚಿತ್ರಗಳನ್ನೇ ನಾನು ನೋಡಿ ಬೆಳೆದವನು. ಸೊ ಹಾಗಾಗಿ ನನಗೆ ಅವ್ರ ಚಿತ್ರಗಳು ಇನ್ನೂ ಕಣ್ಮುಂದೆನೇ ಇದೆ. ನಾನು ಇವತ್ತು ಟಿ ವಿಲಿ ಬಂದರೆ ಅದನ್ನು ಮತ್ತೆ ಮತ್ತೆ ನೋಡ್ತೀನಿ.

0: ಬಹುಶಃ ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಅಣ್ಣ ರಾಜ್ಕುಮಾರ್ ಅವರಾಗ್ಲಿ ಅಥವಾ ವಿಷ್ಣುವರ್ಧನ್ ಅವರಾಗ್ಲಿ ಸದಾ ಕಾಲಕ್ಕೂ ಒಂದು ಮಾದರಿಯಾಗಿ ನಿಲ್ತಾರೆ.
1: ಅವ್ರು ಮಾಡಿರೋ ಚಿತ್ರಗಳೆಲ್ಲ ಇವತ್ತಿಗೂ ನಮ್ಮ ಮನಸ್ಸಲ್ಲೇ ಉಳಿಯುತ್ತೆ. ಅದು ಆತರ ಚಿತ್ರ
0: ಅಂದ್ರೆ ಒಬ್ಬ ಅಣ್ಣ ಹೀಗಿರ್ಬೇಕು, ಒಬ್ಬ ತಂದೆ ಹೀಗಿರ್ಬೇಕು ಅಂದ ತಕ್ಷಣ ನಮ್ಗ ಆ ಪಾತ್ರಗಳು ಮುಂದೆ ಬರುತ್ತೆ. ಮತ್ತೆ ಅವ್ರು ನಟಿಸಿರುವಂತಹ ಚಿತ್ರಗಳಲ್ಲಿನ ಯಾವ ಹಾಡಾದ್ರೂ ನಿಮಗೆ ತುಂಬಾ ಇಷ್ಟ ಆಗುತ್ತಾ?
1: ನನಗೆ ಬಂಧನ ಚಿತ್ರದ್ದು 101 ನೆನಪು ತುಂಬಾನೇ ನನ್ನ ತುಂಬಾ ಇಷ್ಟವಾದ ಸಾಂಗು. ಆಮೇಲೆ ಅಣ್ಣವ್ರ ಚಿತ್ರಗಳಲ್ಲಂತೂ ಸಾಕಷ್ಟು ಇದೆ. ಅದರಲ್ಲಿ ಫೇಮಸ್ ಅಂದ್ರೆ ನಮ್ಮ ತೀರ್ಥಹಳ್ಳಿ ಹತ್ರನೇ ಆಗುಂಬೆಲ್ ಶೂಟ್ ಮಾಡಿದ ಸಾಂಗ್ ನನಗೆ ತುಂಬಾನೇ ಇಷ್ಟ. ಈ ಸಂಜೆ
0: ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆಯಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನನ್ಸತ್ತೆ?
1: ಅದು ಬದಲಾವಣೆಗಳು ಒಂಥರದಲ್ಲಿ ಒಳ್ಳೇದು, ಒಂಥರದಲ್ಲಿ ಕೆಟ್ಟದು. ಅಂದ್ರೆ ಸಾಕಷ್ಟು ಏನೇನೋ ಬದಲಾವಣೆಗಳು ಆಗ್ತಾನೆ ಇದೆ, ಆಯ್ತು. ಅದು ಹೇಗೆ ಅಂದ್ರೆ ಮುಂಗಾರು ಮಳೆ ಆದ ನಂತರ ಸಾಕಷ್ಟು ಬದಲಾವಣೆಗಳಾಯ್ತು. ಅದು ಆಲ್ ಆಫ್ ಎ ಸಡನ್, ಅದು ನಮ್ಗೆ ಆಶ್ಚರ್ಯ ಆಯ್ತು. ಅಂದ್ರೆ ನಮ್ಗೆ ಒಂದು ಟೈಮಲ್ಲಿ 180-190 ಚಿತ್ರಗಳು, ಕನ್ನಡ ಚಿತ್ರಗಳು ಶೂಟಿಂಗ್ ಒಟ್ಟೊಟ್ಟಿಗೆ ನಡೆಯೋದು, ಎಲ್ಲರೂ ಬಿಸಿ. ಸೊ ಈ ತರ ಬದಲಾವಣೆಗಳೆಲ್ಲ ನೋಡಿ ನಮಗೂ ಆಶ್ಚರ್ಯ ಆಯ್ತು, ಬಟ್ ಅದೇ ತರ ಅದು ಡ್ರಾಪು ಆಯ್ತು. ಸೊ ಹೀಗೆ ಸಾಕಷ್ಟು ಚೇಂಜ್ಗಳು ಆಗ್ತಾ ಇದೆ. ಅದೊಂಥರ ಭಯನೂ ಆಗುತ್ತೆ, ಒಂದೊಂದ್ಸತಿ ಎಲ್ಲೋ ಎಲ್ಲೋ ಉದ್ಧಾರ ಆಗ್ತಾ ಇದೆ ಅಂತ ಖುಷಿನೂ ಆಗುತ್ತೆ.
0: ಯಾಕಂದ್ರೆ ಚೇಂಜ್ ಇಸ್ ದಿ ಅಂತ ಏನೋ ಹೇಳ್ತಾರಲ್ಲ,
1: ಚೇಂಜ್ ಆಗ್ಲೇಬೇಕು, ಅದು ಹಾಗೆ ಆಗುತ್ತೆ,
0: ಹಾಗೆ ಆಗುತ್ತೆ,
1: ಅದನ್ನಾರು ತಡೆಯಕ್ಕಾಗಲ್ಲ.
0: ಆದ್ರೆ ಕೆಲವು ಸಲ ದಿಗಂತ ಸ್ವಲ್ಪ ಯೋಚನೆ ಮಾಡಿದ್ರೆ, ಹಿಂದೆ ಒಂದು ಚಿತ್ರ ಬಂದಾಗ ಅದು 106 ದಿನ ನಡೀತಾ ಇತ್ತು, ವರ್ಷಾನುಗಟ್ಟಲೆ ನಡೀತಾ ಇತ್ತು, ಮತ್ತೆ ಜನ ಮತ್ತೆ ಮತ್ತೆ ಮತ್ತೆ ಅದನ್ನ ನೋಡ್ತಾ ಇದ್ರು. ಅಂದ್ರೆ ಆ ಸಬ್ಜೆಕ್ಟ್ ಅಷ್ಟೊಂದು ಗಾಢವಾಗಿರ್ತಾ ಇತ್ತು, ಮನಸ್ಸಿಗೆ ಹಂಚಕ. ಆದ್ರೆ ಈಗೆಲ್ಲೋ ಒಂದ್ ಕಡೆ ಸ್ವಲ್ಪ ಸಬ್ಜೆಕ್ಟ್ಸ್ ಸ್ವಲ್ಪ ಲೈಟ್ ಆಗಿದೆ ಅನ್ಸತ್ತೆ.
1: ಅಂದ್ರೆ ಅದಕ್ಕೆ ಕಾರಣ ಅಂದ್ರೆ ಹಿಂದೆ ತುಂಬಾ ಜನ ಒಳ್ಳೆ ರೈಟರ್ಸ್ ಇದ್ರು, ಕನ್ನಡದಲ್ಲಿ ಒಳ್ಳೊಳ್ಳೆ ರೈಟರ್ಸ್ ಇದ್ರು, ಅದು ಇವಾಗ ರೈಟರ್ಸ್ ಇಲ್ಲ. ಅದೇ ನಾನು ಮೊನ್ನೆ ಜಯಂತ್ ಕಾಯ್ಕಿಣಿ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ರೀಮೇಕ್ ಚಿತ್ರಗಳಿಗೆ 20 ಲಕ್ಷ ಕೊಟ್ಟು ಬೇಕಾದ್ರೆ ರೀಮೇಕ್ ರೈಟ್ಸ್ ತಗೊಂತಾರೆ, ಅದೇ 2,000 ರೂಪಾಯಿ ಕೊಟ್ಟು ಒಬ್ರು ರೈಟರ್ನ ಮೇಂಟೈನ್ ಮಾಡಲ್ಲ ಇವರು. ಸೊ ಹಾಗಾಗಿ ರೈಟರ್ಸ್ಗಳೆಲ್ಲ ಒಂಥರ ಮಾಯ ಆಗ್ತಾ ಇದ್ದಾರೆ. ಅವರಿಂದ ಒಳ್ಳೊಳ್ಳೆ ಚಿತ್ರಗಳು ಅವರೇ ತಾನೇ ಚಿತ್ರಗಳನ್ನ ಕ್ರಿಯೇಟ್ ಮಾಡೋದು, ಒಂದು ಥಾಟ್ಸ್ನೆಲ್ಲ ಅವರು ಪೇಪರ್ನಲ್ಲಿ ಬರೆಯೋದು. ಸೊ ಅಂಥವರೇ ಇಲ್ಲ ಅಂದ್ರೆ ಇವ್ರು ಆಬ್ವಿಯಸ್ಲಿ ಇವ್ರು ರೀಮೇಕ್ ಚಿತ್ರಗಳನ್ನೆಲ್ಲ ತಂದು ಮಾಡ್ತಾರೆ ಅಷ್ಟೇ ಬಿಟ್ರೆ.
0: ಅಂದ್ರೆ ದಿಗಂತ್, ಇವತ್ತು ಈ ಚಿತ್ರ ಕಥೆಗಳು ಅಂತ ನಾವೇನ್ ಹೇಳ್ತೀವಿ, ಅದನ್ನ ಬರೆಯೋರು ಕೂಡ ನಟ ನಟಿ ಅಥವಾ ತಂಡದಷ್ಟೇ ಅವ್ರಿಗೂ ಪ್ರಾಮುಖ್ಯತೆ ಸಿಗ್ಬೇಕು.
1: ಹೌದು ಹೌದು
0: ಹೌದು,
1: ಅದು ಇವಾಗ ಸಿಗ್ತಾ ಇಲ್ಲ. ಅದು ಮುಂಚೆ ಆತರ, ಈಗ ಪುಟ್ಟಣ್ಣ ಕಣಗಲ್ ಅವ್ರ ಕಾಲದಲ್ಲಾಗ್ಲಿ, ಅಣ್ಣವ್ರ ಕಾಲದಲ್ಲಾಗ್ಲಿ, ಆತರ ತುಂಬಾ ಒಳ್ಳೊಳ್ಳೆ ರೈಟರ್ಸ್ ಗಳಿದ್ರು, ಮೈಸೂರಿಂದ, ಶಿವಮೊಗ್ಗ, ಎಲ್ಲಾ ಕಡೆಯಿಂದ ಇದ್ರು, ಉತ್ತರ ಕರ್ನಾಟಕದಿಂದ. ಬಟ್ ಇವಾಗ ಅವ್ರು ಯಾರು ಇಲ್ಲ.
0: ಹೌದು. ಆಮೇಲೆ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಒಂದ್ ಕತೆ ಬರಿಬೇಕಾದ್ರೆ ಒಬ್ಬರೇ ಬರಿತಾ ಇರ್ಲಿಲ್ಲ, ಎಲ್ಲರೂ ಕೂತು ಒಂಥರ ಡಿಸ್ಕಷನ್ಸ್ ನಡೀತಾ.
1: ಇವಾಗೆಲ್ಲ ಒಂಥರ ಸದಭಿರುಚಿ ಚಿತ್ರ, ಅವ್ರಿಗೆ ಇಷ್ಟ ಆದ್ರೆ ಅವರೇ ಏನೋ ಬರೀತಾರೆ, ಅವರೇ ಏನೋ ಮಾಡ್ತಾರೆ, ದುಡ್ಡಿದ್ರೆ ಅವ್ರ ಮಕ್ಕಳೇ ಪ್ರೊಡ್ಯೂಸರ್ ಆಕ್ಟರ್ಸ್ ಆಗ್ತಾರೆ, ಪ್ರೊಡ್ಯೂಸರ್ ಆಗ್ತಾರೆ. ಸೊ ಈ ತರದಲ್ಲಿ ಕೆಲವು ಕಡೆ ತುಂಬಾನೇ ಹೊಡೆತ ಬೀಳ್ತಾ ಇದೆ. ಅದ ಆಗ್ಬಾರ್ದು ಅಂದ್ರೆ, ಅದೇ ಈಗ ಕೆಲವು ಡೈರೆಕ್ಟರ್ಸ್ಗಳು, ಅದೇ ಯೋಗರಾಜ್ ಭಟ್ ಅವರು ಅಂತವರೆಲ್ಲ ಎಫರ್ಟ್ ಮಾಡ್ತಾ ಇದಾರೆ. ಅಂದ್ರೆ ಮತ್ತೆ ಆತರ ರೈಟರ್ಸ್ ಗಳಿಂದ ಒಳ್ಳೊಳ್ಳೆ ಕಥೆಗಳನ್ನ ಬರ್ಸೋದು ಆತರದೆಲ್ಲ ಮಾಡ್ತಾ ಇದಾರೆ. ಸೊ ಅದು ಒಂದು ಒಳ್ಳೆ ಇದು. ಹಾಗೆ ಸಾಕಷ್ಟು ಜನ, ನಾನು ಹೇಳ್ದಾಗೆ

0: ಕ್ಯಾರೆಕ್ಟರ್ಸ್ ಅನ್ನ ಒಂಥರ ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ, ಯಾರು ಅವ್ರನ್ನ ಎನ್ಕರೇಜ್ ಮಾಡ್ತಾ ಇಲ್ಲ
1: ನಿಜವಾಗ್ಲು. ಯಾಕೆಂದ್ರೆ ಈ ಬರೆಯೋದು ಅಂದ್ರೆ ಒಂಥರ ಸರಸ್ವತಿ ದೇವಿಯ ಕೃಪೆ ಅದಕ್ಕೆ ಅಲ್ವಾ. ಮತ್ತೆ ಪ್ರತಿಯೊಂದು ಇವತ್ತು ಹಿಂದಿ ಚಿತ್ರಗಳು ಅಷ್ಟೊಂದು ಸಕ್ಸಸ್ ಆಗೋ ಕಾರಣ ಏನು ಅಂದ್ರೆ ಅವ್ರು ವಸ್ತುಗಳನ್ನ ಆ ರೀತಿ ಹುಡುಕ್ತಾರೆ, ಮತ್ತೆ ರೈಟರ್ಗಳಿಗೂ ಕೂಡ ಈಕ್ವಲಿ ಸ್ಕೋಪ್ ಕೊಡ್ತಾರೆ. ನಮ್ಮಲ್ಲಿ ಬರ್ದಾದ್ಮೇಲೆ ಅವನ್ ರೈಟರ್ ಹೆಸರು ಕೂಡ ಎಲ್ಲೋ ಸ್ವಲ್ಪ ಬರುತ್ತೆ ಆತರ ಒಂದು. ಬಹುಶಃ ಆ ಒಂದು ಪರಿಸ್ಥಿತಿ ಇವತ್ತು ಖಂಡಿತ ಚೇಂಜ್ ಆಗ್ಬೇಕು,
0: ತುಂಬಾ ಚೇಂಜ್ ಆಗ್ಬೇಕು. ಹಾಗೆ ಅದೊಂಥರ ಟೀಮ್ ಎಫರ್ಟ್. ಇಲ್ಲಿ ಟೆಕ್ನಿಷಿಯನ್ಸ್ ಗಳಿಗೂ ಈಗ ಕ್ಯಾಮ್ರಾಮನ್ಗೆ ಅವ್ರಿಗೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ನಾನೇ ನೋಡಿದಾಗೆ ಅವರೆಲ್ಲ ಒಂಥರ ಪಿಲ್ಲರ್ಗಳಿದ್ದಂಗೆ, ಕಂಬಗಳಿದ್ದಂಗೆ, ಅವರಿಂದಾನೇ ಚಲನಚಿತ್ರ ನಿಲ್ಲೋದು. ಸೊ ಹಾಗಾಗಿ ಅವರಿಗೆ ಪ್ರಾಮುಖ್ಯತೆ ಕೊಡಲೇಬೇಕು, ಅದ್ರ ನೀವಾಗ ಕೊಡ್ತಾ ಇಲ್ಲ.
1: ಅದೇ ಅದೇ ಕರೆಕ್ಟ್. ಈಗ ಬೇರೆ ಬೇರೆ ಸ್ಥಳಗಳಲ್ಲೆಲ್ಲ ಹೋಗಿರ್ತಿರಲ್ಲ ಶೂಟಿಂಗಿಗೆ ಎಲ್ಲ, ಏನಾದರೂ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ನಿಮಗೆ?
0: ಅದೇ ಸಾಕಷ್ಟು ಕಡೆ ಹೋಗ್ತಾ ಇರ್ತೀವಿ ನಾವು, ಅಬ್ರಾಡ್ ಶೂಟಿಂಗಿಗೆಲ್ಲ ಹೋಗ್ತೀವಿ. ಅದು ಎಸ್ಪೆಷಲಿ ನನಗೆ ಮರೆಯೋಕ್ಕಾಗಲ್ಲ ಅಂದರೆ ಬ್ಯಾಂಕಾಕ್ ಶೂಟಿಂಗ್ ಹೋಗಿದ್ವಿ. ಅಲ್ಲಿ ನಮಗೆ ಫುಡ್ ಸೆಟ್ ಆಗಲ್ಲ ಅವ್ರದ್ದು. ಸೊ ನಾವು ಒಂದು 15 ದಿವಸ ಬರೀ ಬ್ರೆಡ್ಡು ಆ ಥರ ತಿನ್ಕೊಂಡಿದ್ವಿ. ಎಲ್ಲ ಸಣಕ್ಲಾಗಿ ಎಲ್ಲರೂ ಸೋತೋಗ್ಬಿಟ್ಟಿದ್ರು ಇಡೀ ತಂಡನೇ. ಅದು ಬಿಸಿಲಲ್ಲಿ ಶೂಟ್ ಮಾಡಬೇಕು, ಅಲ್ಲಂತೂ ತುಂಬಾನೇ ಶೆಕೆ ಇರೋದು, ಬಿಸಿಲಿರೋದು, ಅದು ಮರೆಯೋಕ್ಕಾಗಲ್ಲ. ಎಲ್ಲ ಸೋತೋಗ್ಬಿಟ್ಟಿದ್ವಿ, ಕಪ್ಪಗಾಗ್ಬಿಟ್ಟಿದ್ವಿ ಎಲ್ಲರೂ.
1: ಮತ್ತೆ ಔಟ್ಸೈಡ್ ಶೂಟಿಂಗ್ ಎಲ್ಲ ಹೋದಾಗ ಅಲ್ಲಿಯ ಜನತೆ ಯಾತ್ರ ಸಹಕಾರ ಕೊಡ್ತಾರೆ?
0: ಅಬ್ರಾಡಲ್ಲೆಲ್ಲ ತುಂಬಾನೇ ತುಂಬಾ ಚೆನ್ನಾಗಿರುತ್ತೆ ಅವರು. ಅಂದ್ರೆ ಇಲ್ಲಿ ಹಾಗೆ ಮಾಬ್ ಕ್ರಿಯೇಟ್ ಮಾಡೋದಾಗ್ಲಿ, ಒಂದು ಗುಂಪು ಕಟ್ಟೋದಾಗ್ಲಿ ಆ ಥರದ್ದೆಲ್ಲ ಏನು ಮಾಡಲ್ಲ. ಸರಳವಾಗಿ ನಮ್ಗೆ ಏನೇನು ಬೇಕೋ ಅದೆಲ್ಲ ನಾವು ಮಾಡ್ಕೋಬಹುದು. ತುಂಬಾ ಸ್ಮೂತ್ ಆಗುತ್ತೆ ಕಂಪೇರ್ ಮಾಡಿದ್ರೆ. ಇಲ್ಲಿ ಬೆಂಗಳೂರಲ್ಲಿ ಶೂಟ್ ಮಾಡೋದಕ್ಕಿಂತ ಅಬ್ರಾಡಲ್ಲಿ ಶೂಟ್ ಮಾಡೋದು ತುಂಬಾನೇ ಈಸಿ ನಮಗೆ. ಯಾರು ಅಷ್ಟು ಜನ ಇದು ಮಾಡಲ್ಲ, ಅವ್ರು ತಲೆ ಕೆಡಿಸ್ಕೊಳಲ್ಲ, ಇಲ್ಲ ಆದ್ರೆ ತುಂಬಾ ಜನ ಸೇರ್ಬಿಡ್ತಾರೆ.
1: ಅದೇ ಒಂದು ಶೂಟಿಂಗ್
0: ಶೂಟಿಂಗ್ ನಡೀತಾ ಇದೆ ಅಂದ್ರೆ ಜನ ಸೇರ್ತಾರೆ ಅಲ್ಲ, ಆ ತರದ್ದೆಲ್ಲ ಆಗಲ್ಲ.
1: ಒಂದು ತರದಲ್ಲಿ ಅದು ಚೆನ್ನ ಅಂತ ಅನ್ಸಿದ್ರು, ಇನ್ನೊಂದು ತರದಲ್ಲಿ ಚಿತ್ರದ ಶೂಟಿಂಗ್ ತೊಂದರೆ ಆಗುತ್ತೆ ಅನ್ಸುತ್ತೆ. ಆದ್ರೆ ಒಂದು ತರದಲ್ಲಿ ಅಭಿಮಾನಿ ದೇವತೆಗಳಲ್ಲಿ ನಿಜವಾಗ್ಲೂ ಬಂದಿರ್ತಾರಲ್ಲ, ಅದ್ರ ಬಗ್ಗೆ ಸಂತೋಷ.
0: ಸಂತೋಷ
1: ಸಂತೋಷ ಅಂತ ಹೇಳಿ. ಮತ್ತೆ ಮುಂದೆ ಯಾವ್ಯಾವ ಚಿತ್ರಗಳನ್ನ ಮಾಡ್ಬೇಕು ಅಂತಿದ್ದೀರಾ? ಹೇಗೆ
0: ಈಗ ನನ್ಗೆ ನಂದ 4-5 ಚಿತ್ರಗಳು ನನ್ನ ಹತ್ರ ಇದೆ ಇವಾಗ. ಅಂದ್ರೆ ಬಹುಶಃ ಈ ವರ್ಷ ಪೂರ್ತಿ ಆ ಚಿತ್ರಗಳು ಮಾಡೋದ್ರಲ್ಲೇ ಮುಗ್ದೋಗುತ್ತೆ. ಅದು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗೆ ಮಾಡ್ತಾ ಇದ್ದೀನಿ, ಕೆ ಮಂಜು ಅವರಿಗೆ, ರಾಕ್ ಲೈನ್ ಅವರಿಗೆ, ಆಮೇಲೆ ಯೋಗರಾಜ್ ಭಟ್ ಅವರದೇ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ತರ ಸಾಕಷ್ಟು ಚಿತ್ರಗಳಿದೆ, ಎಲ್ಲ ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್, ಎಲ್ಲ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂತ ಚಿತ್ರಗಳು.
1: ನಾವು ಬಹಳಷ್ಟು ಶೋಗಳಲ್ಲಿ ನಿಮ್ಮನ್ನ ನೋಡಿದಾಗ, ನನಗಿಂತ ಹೆಚ್ಚಾಗಿ ನಮ್ಮ ಕನ್ನಡದ ಹುಡುಗಿಯರು ನೋಡಿದಾಗ, ಆ ಹುಡುಗರು ನೋಡಿದಾಗ, ಅಥವಾ ನಮ್ಮ ಯುವಜನತೆ, ಆ ಗುಳಿ ಬೀಳೋರು ಯಾಕೋ ಕಾಣ್ತಾ ಇಲ್ವಲ್ಲ ಅಂತಾರೆ. ನಿಮ್ಗೆ ಈ ಗುಳಿ ಬೀಳೋದ್ ಮುಖದಲ್ಲಿ ಮೊದ್ಲಿಂದ ಇತ್ತ ಹೇಗೆ?
0: ಅದು ಚಿಕ್ಕಂದಿದಾಗಿಂದ ಇತ್ತು
1: ಅಲ್ಲ. ಹೇಳ್ತಾರಲ್ಲ ಗುಳಿ ಬಿದ್ರೆ ಮುಖದಲ್ಲಿ ಬಹಳ ಅದೃಷ್ಟ ಅಂತ ಹೇಳಿ, ಅದ್ ನಂಬ್ತೀರಾ?
0: ಅದೇ ಬಹುಶಃ ಅದೃಷ್ಟನೇ ನನ್ಗೆ ಈ ಚಿತ್ರರಂಗದಲ್ಲಿ ಅವಕಾಶ ಕೊಡ್ತು ಏನೋ. ಚಿಕ್ಕಂದಿದ್ದಾಗ ಇನ್ನ ಡೀಪ್ ಆಗಿತ್ತು ಗುಳಿ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ.
1: ಈಗ ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ಅನೇಕ ಶ್ರೋತೃಗಳು ನಿಮ್ಮ ಹತ್ರ ಬೇರೆ ಏನನ್ನಾದ್ರೂ ವಿಷಯಗಳನ್ನ ಹಂಚ್ಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಸಾಕಷ್ಟು ಜನ ಇವಾಗ ನಾನು ನೋಡ್ತಾ ಇರೋ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಪರಭಾಷೆ ಆಕ್ಟರ್ಸ್ಗಳು ನಟರೇ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಕನ್ನಡ ನಟರಿಗೆ ಕನ್ನಡಕ್ಕೆ ಪ್ರೋತ್ಸಾಹ ಮಾಡಿ, ನಮ್ಮನ್ನ ಉಳಿಸಿ ಬೆಳೆಸಿ, ಆಶೀರ್ವಾದ ಮಾಡಿ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ.
1: ನಿಜ, ಕನ್ನಡ ಜನತೆ ಕನ್ನಡ ಚಿತ್ರವನ್ನ ನೋಡಿದಾಗ ಚಿತ್ರರಂಗ ಬೆಳೆಯುತ್ತೆ. ಚಿತ್ರರಂಗ ಬೆಳೆಯುತ್ತೆ ಅಂದ್ರೆ ಚೆನ್ನಾಗಿ ಚಿತ್ರ ಓಡಿದಾಗ ಎಲ್ರಿಗೂ ಅದರಿಂದ ಒಂದು ಸಹಾಯ ಆಗುತ್ತೆ.

0: ಮತ್ತೆ ಬಹಳಷ್ಟು ಜನ ನಿಮ್ಮ ಧ್ವನಿಯನ್ನ ಕೇಳಿ ಬಹಳ ಖುಷಿ ಪಟ್ಟಿರ್ತಾರೆ. ನೀವು ನಟಿಸಿರೋ ಚಿತ್ರದ ಯಾವ್ದಾದ್ರು ಡೈಲಾಗ್ಗಳು ನಿಮಗೆ ನೆನಪಿಗೆ ಬರುತ್ತಾ?
1: ಹೌದು, ನನಗೆ ತುಂಬಾ ಸ್ವಾರಸ್ಯವಾಗಿ ಬರೀತಾರೆ ಯೋಗರಾಜ್ ಭಟ್ ಅವರು. ಮನಸಾರೆ ಚಿತ್ರದ್ದು ಒಂದು ಡೈಲಾಗ್ ನೆನಪಿದೆ. ಇದು ನಾನು ಆಂದ್ರಿತಾರೆ ಅವರು ನಡ್ಕೊಂಡು ಹೋಗ್ತಾ ಇರ್ತೀವಿ, ಅವ್ರು ನನ್ನ ಹತ್ರ ಮಾತಾಡ್ತಾ ಇರಲ್ಲ. ಆವಾಗ ಒಂದು ಡೈಲಾಗ್ ಹೇಳೋದಿದು, ಅಲ್ಲ ರೀ, 1920 ನಿಮ್ಮ ಅಪ್ಪ ನಿಮ್ಮ ಕಾಲಿಗೆ ಶೂಸ್ ಹಾಕಿಲ್ಲ ಅಂತ 2009 ಕಣ್ಕಂಡು ಗಂಡಸರಿಗೆಲ್ಲ ಚುಚ್ತಿರಲ್ಲ, ನಾನ್ ಚಿಕ್ಕವನಿದ್ದಾಗ ನಮ್ಮಅಮ್ಮ ನನ್ಗೆ ಚಡ್ಡಿನೇ ಹಾಕ್ತಾ ಇರಲಿಲ್ಲ, ಹೇಳಿ ಇವಾಗ ನಾನೇನ್ ಮಾಡ್ಬೇಕು? ಇದು ತುಂಬಾನೇ ಫನಿ ಆಗಿದೆ. ನೀವು ಆ ಸೀನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ.
0: ನಮ್ಮ ಶ್ರೋತೃಗಳು ಖಂಡಿತ ಈ ಚಿತ್ರವನ್ನ ನೋಡಿದ್ದಾರೆ, ನೋಡಿ ಸಂತೋಷ ಪಟ್ಟೇ ಇರ್ತಾರೆ ಅಂತ ಹೇಳಿ ಅನ್ಸುತ್ತೆ. ದಿಗಂತ್, ನಿಮ್ಗೆ ತುಂಬಾ ಇಷ್ಟವಾದ ಕಲರ್ ಯಾವ್ದು?
1: ನನಗೆ ಬ್ಲೂ ನನಗೆ ತುಂಬಾನೇ ಇಷ್ಟವಾದ ಕಲರ್, ಅದು ಆಕಾಶ ನೀಲಿ, ಅದು ನನಗೆ ತುಂಬಾ ಇಷ್ಟ.
0: ಮತ್ತೆ ತುಂಬಾ ಫೇವರೇಟ್ ಫುಡ್?
1: ನನಗೆ ಫೇವರೇಟ್ ಫುಡ್ ಅಂದ್ರೆ ನನಗೆ ಚಪಾತಿ, ಆಮೇಲೆ ದಾಲ್ ಆ ತರದ್ದು.
0: ಪ್ಯೂರ್ ವೆಜಿಟೇರಿಯನ್?
1: ಹಾ, ನಾನು ವೆಜಿಟೇರಿಯನ್.
0: ಮತ್ತೆ ಅಡಿಗೆ ಗಿಡಿಗೆ ಎಲ್ಲ ಅಮ್ಮಂಗೆ ಹೆಲ್ಪ್ ಮಾಡ್ತೀರಾ ಹೇಗೆ?
1: ಹಾ, ನಾನು ಮಾಡ್ತೀನಿ ಸಾಕಷ್ಟು. ನಾನು ಮನೇಲಿದ್ರೆ ಮಾಡ್ತೀನಿ, ಬಟ್ ಇವಾಗ ತುಂಬಾ ಬಿಸಿ ಅಲ್ಲ, ಮನೆಗೆ ಹೋಗೋದೇ ಲೇಟ್ ಆಗುತ್ತೆ.
0: ಏನ್ ಅಡಿಗೆಗಳು ಮಾಡ್ತೀರಾ?
1: ನಾನು ಒಬ್ಬನೇ ಇದ್ದೆ ಬೆಂಗಳೂರಲ್ಲಿ.

0: ಸುಮಾರು 6 ವರ್ಷ ನಾನು ಒಬ್ಬನೇ ಇದ್ದೆ. ಅವಾಗ ನಾವೇ ಅಡುಗೆ ಮಾಡ್ಕೊಂಡು ನಾನು ನಮ್ಮಣ್ಣ ಇಬ್ರು ಒಟ್ಟಿಗೆ ಇದ್ವಿ. ಆಮೇಲೆ ನಮ್ಮಣ್ಣ ಅವಾಗ ಅವಾಗ ಚೆನ್ನೈ ಅಲ್ಲೆಲ್ಲ ಇರೋನು 1-2 ವರ್ಷ. ಸೊ ಅವಾಗ ನಾನು ಒಬ್ಬನೇ ಇದ್ದಾಗ ನಾನೇ ಅಡುಗೆ ಮಾಡ್ಕೊತ ಇದ್ದೆ. ನಾನು ಬೀಟ್ರೂಟ್ ಹುಳಿ ಸಾಂಬಾರ್ ಎಲ್ಲ ಮಾಡ್ತೀನಿ, ಸಾರು ಎಲ್ಲ.
1: ಡೆಫಿನೆಟ್ಲಿ ನಮ್ಮ ಕೇಳುಗರ ಜೊತೆ ಒಂದು ದಿವಸ ನಾವು ಬಂದ್ಬಿಡ್ತೀವಿ ಟೇಸ್ಟ್ ಮಾಡೋದಕ್ಕೆ.
0: ನಳಪಾಕ ಪ್ರೋಗ್ರಾಮ್ ಏನಾರು ಇದ್ರೆ ನಾನು ಬರ್ತೀನಿ
1: ಖಂಡಿತ. ಮತ್ತೆ ನಿಮ್ ತುಂಬಾ ಕ್ಲೋಸ್ ಫ್ರೆಂಡ್ ಯಾರಾದ್ರೂ ಇದ್ದಾರಾ?
0: ಓಕೆ, ನನಗೆ ಸಾಕಷ್ಟು ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಚಿತ್ರರಂಗದಲ್ಲಿ. ಅಂದರೆ ಗಣೇಶ್ ನನಗೆ ತುಂಬಾ ಒಳ್ಳೆ ಫ್ರೆಂಡು, ರಾಜೇಶ್ ಕೃಷ್ಣ ಅವರು, ಆಮೇಲೆ ಕಿರಣ್, ಹಾಗೆ ಸುಮ್ಮನೆ ಚಿತ್ರದ ನಾಯಕ ಕಿರಣ್, ಅವರೆಲ್ಲ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್.
1: ಮತ್ತೆ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀಯಾ?
0: ಇಲ್ಲ, ಆ ಥರ ಅವಕಾಶ ಇನ್ನೂ ಬಂದಿಲ್ಲ ನನಗೆ, ಬಂದಾಗ ಡೆಫಿನೆಟ್ ಆಗಿ ಹೇಳ್ತೀನಿ.
1: ಈಗ ನಮ್ಮ ಕನ್ನಡ ನಟಿಯರಲ್ಲಿ ಕೆಲವ್ರನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆ ಅಭಿನಯ ಶಾರದಿ ಜಯಂತಿಯನ್ನ ನೆನಪಿಸ್ಕೊಂಡ್ರೆ, ಮಂಜುಳಾ ನೆನಪಿಸ್ಕೊಂಡ್ರೆ, ಕಲ್ಪನಾನ ನೆನಪಿಸ್ಕೊಂಡ್ರೆ, ಭಾರತಿ ಅವ್ರನ್ನ ನೆನಪಿಸ್ಕೊಂಡ್ರೆ ಅಷ್ಟು ಸಂತೋಷ ಆಗತ್ತೆ ನಮ್ಗೆ. ನಿಮ್ಗೆ ಅವರಲ್ಲಿ ಯಾರು ರೋಲ್ ಮಾಡೆಲ್ಸ್ ಅಂತ ಅನಿಸ್ತಾರ ಅಥವಾ ಇಷ್ಟ ಇದೆಯಾ ಅವ್ರ ಕಡೆ?
0: ನನಗೆ ಜಯಂತಿ ಮೇಡಮ್ ಕಂಡ್ರೆ ತುಂಬಾನೇ ಇಷ್ಟ, ಸಾಕಷ್ಟು ಚಿತ್ರಗಳನ್ನ ನೋಡಿದೀನಿ ಅದು, ಎಸ್ಪೆಷಲಿ ಅವ್ರದ್ದು. ಆಮೇಲೆ ಪುಟ್ಟಣ್ಣ ಕಣಗಲ್ ಅವ್ರ ಕಾಂಬಿನೇಷನ್ ಬರ್ತಾ ಇರೋ ಚಿತ್ರಗಳು ತುಂಬಾ ಚೆನ್ನಾಗಿರೋದು, ಅದು ಅವರ ಅಭಿಮಾನಿಯಾಗಿದ್ದೆ ನಾನು.
1: ನಿಜವಾಗ್ಲೂ, ಯಾಕಂದ್ರೆ ಕೆಲವರ ಅಭಿನಯ ನಟನೆ ಎಂದು
0: ಮರೆಯೋಕ್ಕಾಗಲ್ಲ.
1: ನಿಮಗೆ ವೈಯಕ್ತಿಕವಾಗಿ ಬೇರೆ ಭಾಷೆಯ ನಟರು ಯಾರಾದರೂ ಪ್ರಭಾವ ಬೀರಿದಾರ?
0: ಅಂದ್ರೆ ನಾನು ಸಾಕಷ್ಟು ಹಿಂದಿ ಚಿತ್ರಗಳನ್ನು ನೋಡ್ತೀನಿ, ಕನ್ನಡ, ಹಿಂದಿ, ಇಂಗ್ಲಿಷ್ ಎಲ್ಲ. ನನಗೆ ಭಾಷೆ ಒಬ್ಬ ನಟನಿಗೆ ಬ್ಯಾರಿಯರ್
1: ಆಗ್ಬಾರ್ದು,
0: ಅದೆಲ್ಲ ಎಲ್ಲದಕ್ಕೂ ಮೀರಿದ್ದು ಕಲೆ. ಸೊ ನನಗೆ ಹಿಂದಿ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರು ನನಗೆ ಫೇವ್ರೆಟ್ ಆಕ್ಟರು. ಆಮೇಲೆ ಅಮೀರ್ ಖಾನ್ ಅವ್ರ ಚಿತ್ರಗಳನ್ನು ನಾನು ಜಾಸ್ತಿ ನೋಡ್ತೀನಿ. ಇವರೆಲ್ಲ ನನಗೆ ತುಂಬಾ ಒಂಥರ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂದ್ಕೊಂತೀನಿ.
1: ಮತ್ತೆ ನೀವೇ ಏನಾದರೂ ಚಿತ್ರ ತಯಾರಿಸಬೇಕು ಅಥವಾ ಡೈರೆಕ್ಟ್ ಮಾಡಬೇಕು ಈ ಥರ ಪ್ಲಾನ್ಸ್ ಏನಾದರೂ ಇದೆಯಾ?
0: ಆ ಥರ ಪ್ಲಾನ್ಗಳು ಸದ್ಯಕ್ಕಂತೂ ಇಲ್ಲ, ಬಟ್ ನನಗೆ ಅದೊಂದು ಆಸೆ ಇದೆ. ಅಂದರೆ ನಾನು ಡೈರೆಕ್ಷನ್ ಮಾಡಬಲ್ಲೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಆಮೇಲೆ ಅದ್ರ ಮೇಲೆ ನಾನೀಗ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಮುಂದೆ ಒಂದಿವಸ ನಾನು ಮಾಡಿದ್ರು ಮಾಡ್ಬೋದು ಡೈರೆಕ್ಷನ್ ಎಲ್ಲ.
1: ಅಂದರೆ ಒಂದು ಇಂಥ ವಸ್ತು ಅಂತ ಏನಾದರೂ ಮನಸ್ಸಿನಲ್ಲಿ ಇದೆಯಾ, ಇಂಥ ವಸ್ತು ಮೇಲೆ ಫಿಲಮ್ ಮಾಡಬೇಕು ಅಂತ?
0: ಆ ಥರದ್ದು ಅಂದರೆ ನನಗೆ ಫ್ರೆಂಡ್ಶಿಪ್ ಮೇಲೆ ಒಂದು ಮಾಡಬೇಕು ಅಂತಿದೆ. ಅಂದರೆ ಇವಾಗ ಈಗ ಸಾಕಷ್ಟು ಚಿತ್ರಗಳು ಬರೀ ಪ್ರೀತಿ ಪ್ರೀತಿ ಮೇಲೆ ಬರುತ್ತೆ, ಹುಡುಗ ಹುಡುಗಿ ಲವ್ ಮಾಡೋದು. ಸೊ ಫ್ರೆಂಡ್ಶಿಪ್ ಮೇಲೆ ಒಂದು ಚಿತ್ರ ಮಾಡಬೇಕು ಅಂತಿದೆ ನನಗೆ, ಸಮಥಿಂಗ್ ಡಿಫ್ರೆಂಟ್. ಬೇರೆ ಬೇರೆ ಥರ ಚಿತ್ರಗಳನ್ನ ಟ್ರೈ ಮಾಡಬೇಕು ಅಂತಿದೆ. ಬರೀ ಒಂದು ಲವ್ ಸ್ಟೋರಿ ಒಂದೇ ಅಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ ಹಿಡ್ಕೊಂಡು ಮಾಡಬೇಕು ಅಂತಿದೆ.

0: ಆಮೇಲೆ ಈ ಕ್ಯಾಮ್ರಾಗಳು ಕೂಡ ಬಹಳಷ್ಟು ಬದಲಾವಣೆ ಆಗಿದೆಯಲ್ಲ ಇವಾಗ, ಅದ್ರ ಬಗ್ಗೆ ಏನಾದರೂ ನಿಮಗೆ ಹೊಸ ಥರ ನಾಲೆಡ್ಜ್ ಇದೆಯಾ?
1: ಹಾ, ಕ್ಯಾಮ್ರಾಗಳಲ್ಲಿ ನಾನು ಅದಕ್ಕೆ ಸ್ಪೆಷಲ್ ಆಗಿ ಹೇಳಬೇಕು ಅಂದರೆ, ನಾವು ಬಿಸಿಲೆ ಅಂತ ಒಂದು ಚಿತ್ರ ಮಾಡಿದ್ವಿ, ಅದರಲ್ಲಿ ಫಸ್ಟ್ ಟೈಮ್ ನಾವು ಬಹುಶಃ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಒಂದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಒಂದು ಕ್ಯಾಮ್ರಾ, ಅದು ವೈಪರ್ ಅಂತ ಡಿಜಿಟಲ್ ಫಾರ್ಮ್ಯಾಟ್ ಕ್ಯಾಮ್ರಾ, ಅದು ನಮಗೆ ಒಂಥರ ಡಿಫ್ರೆಂಟ್ ಆಗಿತ್ತು, ಫ್ಯಾಸಿನೇಟಿಂಗ್. ಯಾಕೆ ಅಂದರೆ ಅದು ಆ ಥರದ್ದು ನಾವು ಯಾರು ಯೂಸ್ ಮಾಡಿರಲಿಲ್ಲ ಹಿಂದೆ. ಈಗ ಹಿಂದಿಂದ ಮಾಡ್ತಾ ಬಂದಿರೋದೆಲ್ಲ ಒಂದು ರೀಲ್ ಅಲ್ಲಿರುತ್ತೆ, ಫಿಲ್ಮ್ ಫಾರ್ಮ್ಯಾಟ್ ಅಲ್ಲಿರುತ್ತೆ ಅದು. ಇದು ಒಂಥರ ಡಿಜಿಟಲ್, ನಾವು ಡಿಜಿಟಲ್ ಕ್ಯಾಮ್ರಾ ಬರುತ್ತಲ್ಲ ಆ ಥರದಲ್ಲಿರುತ್ತೆ. ಇಮ್ಮಿಡಿಯೇಟ್ ಆಗಿ ಅಲ್ಲೇ ನಾವು ಸ್ಪಾಟಲ್ಲೇ ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ಎಲ್ಲ ರೆಡಿ ಇದ್ಬಿಡುತ್ತೆ. ಸಂಜೆಗೆ ನಾವು ಬೆಳಗಿಂದ ಸಂಜೆ ತನಕ ಏನ್ ಮಾಡಿದ್ವಿ ಅದು ಇಮ್ಮಿಡಿಯೇಟ್ ಆಗಿ ರೆಡಿ ಇರುತ್ತೆ. ಆಮೇಲೆ ಈ ತರ ಬೇರೆ ಚಿತ್ರಗಳು ಫಿಲ್ಮ್ಗಳಲ್ಲಿ ಮಾಡಿದ್ರೆ, ರೀಲ್ಗಳಲ್ಲಿ ಮಾಡಿದ್ರೆ ಅದಕ್ಕೆ ಪೋಸ್ಟ್ ಪ್ರೊಡಕ್ಷನ್, ಕಲರ್ ಕರೆಕ್ಷನ್ ಏನೋ ಸಾಕಷ್ಟು ಪ್ರೊಸೆಸ್ ಇದೆ. ಹೌದು, ಇದ್ರಲ್ಲಿ ಹಾಗಿಲ್ಲ. ಸೊ ಬಹುಶಃ ಇದು ಫ್ಯೂಚರ್ ಆಫ್ ಕ್ಯಾಮ್ರಾ ಅನ್ಸುತ್ತೆ ಇದು. ಸೊ ಅದ್ರಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿದೀವಿ, ನೋಡ್ಬೇಕು ಹೇಗ್ ಬರುತ್ತೆ ರಿಸಲ್ಟ್.
0: ಯಾಕಂದ್ರೆ ನೀವು ಕೂಡ ಅನೇಕ ಆಡ್ ಫಿಲಮ್ಸ್ ಅದು ಇದು ಮಾಡೋದ್ರಿಂದ ಮುಂದೆ ಬಹುಶಃ ಒಂದು ಪ್ರೊಡ್ಯೂಸರ್ ಕೂಡ ನೀವು ಆಗ್ಬೋದು.
1: ಪ್ರೊಡ್ಯೂಸರ್
0: ನಟನೆ ಜೊತೆಗೆ ಡೈರೆಕ್ಷನ್ ಜೊತೆಗೆ
1: ಡೈರೆಕ್ಷನ್ ಅದೆಲ್ಲ ಒಂಥರ ಕ್ರಿಯೇಟಿವ್ ಇದ್ರಲ್ಲಿ ಬರುತ್ತೆ. ಪ್ರೊಡಕ್ಷನ್ ಸ್ವಲ್ಪ ದುಡ್ಡಿರೋರು ಮಾಡಬಹುದು. ಸೊ ಹಾಗೆ ನೋಡೋಣ.
0: ನಥಿಂಗ್ ಇಸ್ ಇಂಪಾಸಿಬಲ್ ಅಲ್ವಾ? ಅದಕ್ಕೆ ಕರೆಕ್ಟ್. ಬಹುಶಃ ನಾವು ಒಂದು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ ದಿಗಂತ್. ಮತ್ತೆ ಇದುವರೆಗೆ ನಡೆಸಿರುವಂತಹ ಚಿತ್ರಗಳಲ್ಲಿ ಕೆಲವೇ ಆದ್ರೂ ನಿಮಗೆ ತುಂಬಾ ಖುಷಿ ಕೊಟ್ಟಂತ ಚಿತ್ರ ಇದು ಅಂತ ಹೇಳ್ಬೋದಾ?
1: ಜಸ್ಟ್ ಮಾತ್ ಮಾತಲ್ಲಿ ಅಂತ ಸುದೀಪ್ ಅವರು ಡೈರೆಕ್ಷನ್ ಚಿತ್ರ ನೋಡಿದೆ. ಸುದೀಪ್ ಅವರು ನನಗೆ ಇನ್ಸ್ಪಿರೇಷನ್ ಆಗಿದ್ರು. ಅವರು ಅವರ ಡೈರೆಕ್ಷನ್ ಅಲ್ಲಿ ನಾವು ಇದು ಜಸ್ಟ್ ಮಾತ್ ಮಾತಲ್ಲಿ ನಾನು ನೋಡಿದೆ. ಅವರು ಡೈರೆಕ್ಟ್ ಮಾಡಿರೋ ಚಿತ್ರ ತುಂಬಾನೇ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯ್ತು. ಒಂಥರ ಡಿಫ್ರೆಂಟ್ ಆಗಿ ಕಾನ್ಸೆಪ್ಟ್, ಸ್ಟೋರಿ, ನರೇಷನ್ ಎಲ್ಲ ಡಿಫ್ರೆಂಟ್ ಆಗಿತ್ತು.
0: ಮತ್ತೆ ನಿಮ್ಗೆ ಯಾವ್ದಾದ್ರು ಇಂಥ ಪಾತ್ರ ನಟಿಸ್ಬೇಕು ಅನ್ನುವ ಆಸೆ ಏನಾದ್ರು ಇರುತ್ತಾ?
1: ಇದು ಬಹುಶಃ ತಮಾಷೆ ಅನ್ಸ್ಬೋದು, ಬಟ್ ನನಗೊಂದು ಆಕ್ಷನ್ ಚಿತ್ರ ಮಾಡಕ್ಕೆ ತುಂಬಾನೇ ಆಸೆ ಇದೆ. ಅಂದ್ರೆ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ರಿದ್ರಿಂದ ನನಗೆ ಸಾಕಷ್ಟು ಈ ನಮ್ಗೆ ಆಕ್ಷನ್ ಅಂದ್ರೆ ಸಮ್ಮರ್ ಸಾಲ್ಟು, ಬ್ಯಾಕ್ ಫ್ಲಿಪ್ಪು, ಫ್ರಂಟು ಅದೆಲ್ಲ ನನಗೆ ಬರುತ್ತೆ. ಸೊ ಹಾಗಾಗಿ ನನಗೊಂದು ಕಾನ್ಫಿಡೆನ್ಸ್ ಇದೆ, ನನಗೆ ಆಕ್ಷನ್ ಚಿತ್ರ ಮಾಡಬಲ್ಲೆ, ಮಾಡಬಹುದು ಅಂತ. ಸೊ ಅದು ನಾನು ಬಹುಶಃ ಫ್ಯೂಚರ್ ಅಲ್ಲಿ ಮಾಡೇ ಮಾಡ್ತೀನಿ. ಒಂದು
0: ಬಹುಶಃ ದೈವದ ಅನುಗ್ರಹ ಒಂದು ಆಗ್ಬೇಕು ಅಂತ ಹೇಳಿ ಅನ್ಸುತ್ತೆ. ಖಂಡಿತ ನಮ್ಮ ಕನ್ನಡ ಜನತೆಯ ಆಶೀರ್ವಾದದೊಂದಿಗೆ ನೀವು ಈ ಕೆಲಸವನ್ನ ಮಾಡೇ ಮಾಡ್ತೀರಾ. ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದು ಖಂಡಿತ ಆಗುತ್ತೆ ಅನ್ನುವ ಒಂದು ಆಶೆ ನಮ್ಗಿದೆ ದಿಗಂತ್. ಬಹಳಷ್ಟು ನಿಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಮ್ಮ ನಿಲಯದಲ್ಲಿ ಬಂದು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ನಮ್ಮ 102.9 FM ಬಗ್ಗೆ ನಿಮ್ಮ ಅನಿಸಿಕೆ ಏನು?
1: ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಇವಾಗಿನ ಕೆಲವು ರೇಡಿಯೋ ಸ್ಟೇಷನ್ಗಳು ನಾನು ಕೇಳಿದ್ರೆ ಅದರಲ್ಲಿ ಕನ್ನಡ ಮಾತಾಡ್ತಾರೋ ಇಂಗ್ಲಿಷ್ ಮಾತಾಡ್ತಾರೋ ಗೊತ್ತಾಗಲ್ಲ, ಬಟ್ ಇದರಲ್ಲಿ ನಮ್ಮ ಕನ್ನಡ ಭಾಷೆನ ತುಂಬ ಚೆನ್ನಾಗಿ ಬಳಸಿ ಒಳ್ಳೊಳ್ಳೆ ಚಿತ್ರಗಳ ಸಾಂಗನ್ನು ಹಾಕಿ ಮನೋರಂಜಿಸ್ತಾ ಇದ್ದೀರಾ, ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ತುಂಬಾನೇ ಖುಷಿ ಆಗುತ್ತೆ ನಿಮ್ಮ ವಿವಿಧ ಭಾರತಿ 102.9 ಕೇಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ
0: ದಿಗಂತ್. ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಹೆಚ್ಚು ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ನಮ್ಮ ಕನ್ನಡ ಜನತೆಯ ಆಶೀರ್ವಾದ ಈಗ ನಿಮ್ಮ ಮೇಲಿದೆ ಮತ್ತಷ್ಟು ಜಾಸ್ತಿ ಆಗಲಿ, ಒಳ್ಳೊಳ್ಳೆಯ ಇನ್ನು ಅವಕಾಶಗಳು ನಿಮಗೆ ಒದಗು ಬರಲಿ ಅನ್ನುವ ಒಂದು ಶುಭ ಹಾರೈಕೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ.
1: ನಮಸ್ಕಾರ.
0: ಶ್ರೋತೃಗಳೇ ನಿಮಗೂ ಕೂಡ ನಮಸ್ಕಾರ.

ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ಈವರೆಗೆ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಚಿತ್ರನಟ ದಿಗಂತ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಜೋಯಿಶ್. ಪ್ರಸಾರ ಸಂಯೋಜನೆ ಎಂ ಶಿವರಾಮ್.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಮಾರಿಗೋಳ್ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಅನುರಾಧ ಭಟ್ ಅವರು ಹಾಡಿದ ಗೀತೆ, ಯೋಗರಾಜ್ ಭಟ್ ಅವರ ರಚನೆಗೆ ವೀರ್ ಸಮರ್ಥ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇವತ್ತಿನ ಬೆಳ್ಳಿ ಬದುಕು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 9 ಗಂಟೆ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕೇಳ್ತಾ ಇದ್ದೀರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ನ್ಯಾಯ ಇಲಾಖೆ, ಕಾನೂನು ಮತ್ತು ನ್ಯಾಯ ಸಚಿವಾಲಯ.
1: ವಿ ಬ್ರಿಂಗ್ ಯು ಅ ಟಾಕ್ ಆನ್ ಸ್ಟ್ರೆಂದನಿಂಗ್ ಆಕ್ಸೆಸ್ ಟು ಜಸ್ಟಿಸ್ ಫಾರ್ ಸೀನಿಯರ್ ಸಿಟಿಜನ್ಸ್ ಫ್ರಮ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಟು ಕ್ಲಾಸ್ ರೂಮ್ ಲರ್ನಿಂಗ್ ಬೈ ಪ್ರೊಫೆಸರ್ ವಾಗೇಶ್ವರಿ ದೇಸ್ವಾಲ್, ಯೂನಿವರ್ಸಿಟಿ ಆಫ್ ಡೆಲ್ಲಿ. This talk was part of a webinar organized by the Department of Justice.
2: भारत में एक बहुत ही स्पीड से डेमोग्राफिक ट्रांजिशन हो रहा है. हमारी जो जनसंख्या है

1942 ಲವ್ ಸ್ಟೋರಿ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಇದು ಕುಮಾರ್ ಸಾನು ಅವರು ಹಾಡಿದ ಗೀತೆ. ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತವಿರುವ ಈ ಹಾಡನ್ನು ಬರೆದವರು ಜಾವೇದ್ ಅಖ್ತರ್. ಈಗ ಕಹೋನ ಪ್ಯಾರ್ ಹೇ ಚಿತ್ರದ ಹಾಡನ್ನು ಕೇಳೋಣ. ರಾಜೇಶ್ ರೋಷನ್ ಅವರ ಸಂಗೀತವಿರುವ ಈ ಹಾಡನ್ನು ಬರೆದವರು ಸಾವನ್ ಕುಮಾರ್ ತಕ್, ಹಾಡಿದರೆ ಕುಮಾರ್ ಸಾನು.

ಮಜ್ರು ಸುಲ್ತಾನ್ಪುರಿ ಅವರು ಬರೆದ ಮಧೋಷ್ ಚಿತ್ರದ ಹಾಡು ಮೂಡಿ ಬಂತು. ಆರ್ ಡಿ ಬರ್ಮನ್ ಅವರ ಸಂಗೀತವಿದ್ದ ಈ ಹಾಡನ್ನು ಹಾಡಿದವರು ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆ. ಇವತ್ತಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಪ್ರಸರವಾದ ಹಾಡುಗಳು ಇಷ್ಟ ಆದುವಂತ ಲಿಂಗಸಗೂರು ಇಲ್ಲಿಂದ ಅಮರಗುಂಡಪ್ಪ ಅಂಗಡಿಹಟ್ಟಿಯವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಅನುಷಾ ಅವರ ಸಂದೇಶ, ಎನ್ ಎಂ ಕರ್ಜಗಿಯವರು ಮುರುಗೋಡ್ನಿಂದ, ಮಾಧವನ್ ಜಯಲಕ್ಷ್ಮಿ ಅವರು ಚೆನ್ನೈಯಿಂದ, ಚಂದ್ರಕಾಂತ್ ಅಂಬತ್ ಅವರು ರಾಣಿಯವರು ರಾಜಾಜಿನಗರದಿಂದ ಸಂದೇಶ ಕಳಿಸ್ಕೊಟ್ರೆ, ಹುವಾಲೆ ಲಕ್ಷ್ಮೀ ಚಂದ್ರಶೇಖರ್ ಡಾಕ್ಟರ್ ಅಂಬುಜಾ ಮಳಕೇಡ್ಕರ್ ಕಲಬುರಗಿಯಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಹಾಗೆ ರಾಣಿ ಚೆನ್ನಮ್ಮನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪ ಗೋಳ ಅವರ ಸಂದೇಶ ಕೂಡ ಬಂದಿದೆ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಜುದಾಯಿ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ವಿ. ಅಭಿಜಿತ್ ಮತ್ತು ಅಲ್ಕಯಾಗ್ನಿಕ್ ಅವರ ಧ್ವನಿಗಳಲ್ಲಿದೆ ಈ ಹಾಡು. ಸಮೀರ್ ಅವರ ರಚನೆಗೆ ನದೀಮ್ ಶ್ರವಣ್ ಅವರ ಸಂಗೀತವಿದೆ.

ಜುದಾಯಿ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಕ್ರೀಡಾಪಟುಗಳನ್ನು ಇಂದು ನವದೆಹಲಿಯ ತಮ್ಮ ನಿವಾಸದಲ್ಲಿ ಭೇಟಿಯಾದರು. ವಿಡಿಯೋ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ದೇಶದ ಜನರು ಸದಾ ಭಾರತವನ್ನು ಬೆಂಬಲಿಸುವಂತೆ ಕರೆ ನೀಡಿದ್ದಾರೆ. ದೇಶದ ಮಹಿಳೆಯರು ಧರಿಸುವ ಸಿಂಧೂರವನ್ನು ರಕ್ಷಿಸುವುದರೊಂದಿಗೆ ನಾಗರಿಕರ ಸುರಕ್ಷತೆಗಾಗಿ ಭಾರತ ಯಾವುದೇ ಹಂತಕ್ಕಾದರೂ ಹೋಗಬಹುದು ಎಂಬ ಜಾಗತಿಕ ಸಂದೇಶವನ್ನು ಆಪರೇಷನ್ ಸಿಂಧೂರ್ ಸಾರಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ಬೇಸ್ ಆಸ್ಪತ್ರೆಯಲ್ಲಿ ನಡೆದ ಸಿಂಧೂರ್ ಮಹಾರಕ್ತದಾನ ಯಾತ್ರೆ ರಕ್ತದಾನ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷೆಗಳಲ್ಲಿನ ಅಕ್ರಮ ಆರೋಪ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳ ಬಹುತೇಕ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. 14ನೇ ಜೆಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆ ಹಾಗೂ 2023ರಿಂದ 2025ರ ಅವಧಿಯ ಬಾಕಿ ಪರೀಕ್ಷೆಗಳನ್ನು ರದ್ದುಗೊಳಿಸಲು ಸರ್ಕಾರ ಒಪ್ಪಿಕೊಂಡಿದೆ ಎಂದು ರಾಜ್ಯ ಸಚಿವ ಸುದಿವ್ಯ ಕುಮಾರ್ ಸೋನು ತಿಳಿಸಿದ್ದಾರೆ. ಗಾಜಾ ಕುರಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ 15 ಅಂಶಗಳ ಯೋಜನೆಯನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ತಿರಸ್ಕರಿಸಿದ್ದಾರೆ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಾತನಾಡಿದ ನೆತನ್ಯಾಹು, ಪ್ಯಾಲೆಸ್ತೀನ್ ಸಶಸ್ತ್ರ ಸಂಘಟನೆ ಹಮಾಸ್ ಅನ್ನು ಸಂಪೂರ್ಣವಾಗಿ ನಿಶಸ್ತ್ರಗೊಳಿಸುವವರೆಗೆ ಇಸ್ರೇಲ್ ತನ್ನ

ಸೇನೆಯನ್ನು ಹಿಂಪಡೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ನಡೆಸಲು ಎಲ್ಲರಿಗೂ ಅಧಿಕಾರವಿದೆ, ಪಾದಯಾತ್ರೆಗೆ ವಿರೋಧವಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಉಪನಗರ ಯೋಜನೆ ವಿಷಯದಲ್ಲಿ ವಾಸ್ತವಾಂಶಗಳನ್ನು ಜನರ ಮುಂದಿಡಲಾಗುವುದು ಎಂದಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಉಂಟಾಗಿ 2 ತಿಂಗಳು ಕಳೆದಿದ್ದು, ಮೈಸೂರು ಹಾಗೂ ಮಂಡ್ಯ ಭಾಗಗಳಲ್ಲಿ ಪೂರ್ವ ಮುಂಗಾರು ಅವಧಿಯಲ್ಲಿ ರೈತರು ಬಿತ್ತನೆ ಮಾಡಿರುವ ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಸ್ಟುಡಿಯೋ ಸಮಯ 10:02:55. ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ರಾತ್ರಿ 11:00 ಇಂಪಾದ ಪ್ರಣಯ ಗೀತೆಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಹಾಡನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆ ಇದು. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಬೆಸುಗೆ ಚಿತ್ರದ ಶೀರ್ಷಿಕೆ ಹಾಡು ಮುಡಿಬಂತು. ಗೀತಪ್ರಿಯ ಅವರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ರಾಮ ಲಕ್ಷ್ಮಣ ಚಿತ್ರದ ಒಂದು ಹಾಡನ್ನು ಕೇಳಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಜಿ ಉದಯ್ ಶಂಕರ್ ಅವರು ಬರೆದ ಹಾಡಿಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಬೆಸುಗೆ ಚಿತ್ರದ ಹಾಡು ಪ್ರಸಾರ ಆಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಈ ಗೀತೆಗೆ ವಿಜಯಭಾಸ್ಕರ್ ಅವರ ಸಂಗೀತವಿತ್ತು. ಹಾಡನ್ನು ರಚಿಸಿದವರು ಶ್ಯಾಮ್ ಸುಂದರ್ ಕುಲಕರ್ಣಿ. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಇನ್ನೀಗ ಪಾವನ ಗಂಗಾ ಚಿತ್ರದ ಒಂದು ಹಾಡನ್ನು ಕೇಳೋಣ. ರಾಜನ್ ನಾಗೇಂದ್ರ ಅವರ ಸಂಗೀತ, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ, ರಚನೆ ಚಿ ಉದಯಶಂಕರ್ ಅವರದ್ದು.

ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಆದಿತ್ಯ ಅವರ ರಚನೆಗೆ ವಿಜಯಭಾಸ್ಕರ್ ಅವರ ಸಂಗೀತವಿತ್ತು. ಈಗ ಧರ್ಮಸರಿ ಚಿತ್ರದ ಹಾಡು ವಿಜಯ ನರಸಿಂಹ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಆರ್ ಎನ್ ಸುದರ್ಶನ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಶುಭಮಂಗಳ ಚಿತ್ರದ ಹಾಡು ಪ್ರಸಾರ ಆಯಿತು. ವಿಜಯ ನರಸಿಂಹ ಅವರು ಬರೆದ ಹಾಡಿಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. 10:36:40 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸಂತೆಯಲ್ಲಿ ನಿಂತ ಕಬೀರ ಚಿತ್ರದ ಹಾಡು ಪ್ರಸಾರ ಆಗ್ತಾ ಇದೆ ಈಗ ಸೋನು ನಿಗಮ್ ಮತ್ತು ಅನ್ವೇಷ್ ಅವರ ಧ್ವನಿಯಲ್ಲಿ. ಗೋಪಾಲ ವಾಜಪೇಯಿ ಅವರ ರಚನೆಗೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ.

ಮದನ ಚಿತ್ರದ ಹಾಡು ಪ್ರಸಾರ ಆಯಿತು. ಕೆ ಕಲ್ಯಾಣ್ ಅವರ ರಚನೆಗೆ ಯುವನ್ ಶಂಕರ್ ರಾಜಾ ಅವರ ಸಂಗೀತವಿತ್ತು. ಈಗ ಪ್ರಸಾರ ಆಗುವಂಥ ಹಾಡು ಚಂದ್ರಮುಖಿ ಪ್ರಾಣಸಖಿ ಚಿತ್ರದ್ದು. ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಒದಗಿಸಿದ್ದಾರೆ ಕೆ ಕಲ್ಯಾಣ್.

ಪ್ರೇಮದಿನದ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಬೇಡ ಕೃಷ್ಣ ರಂಗಿನಾಟ ಚಿತ್ರದ ಹಾಡು ಪ್ರಸಾರ ಆಗ್ತಾ ಇದೆ. ರಾಜೇಶ್ ಮತ್ತು ಮಂಜುಳಾ ಗುರುರಾಜವರ ಧ್ವನಿಗಳಲ್ಲಿ ಬರೆದು ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಣಯ ಗೀತೆಗಳು ಪ್ರಸಾರ ಆದವು. ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 11 ಗಂಟೆ ಆಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಪ್ರವಾಸದ ಅಂಗವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪದಲ್ಲಿರುವ ಹಲವು ಐತಿಹಾಸಿಕ ತಾಣಗಳಿಗೆ ಇಂದು ಭೇಟಿ ನೀಡಿದರು. 1943 ಡಿಸೆಂಬರ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂಡಮಾನ್ಗೆ ಐತಿಹಾಸಿಕ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ತಂಗಿದ್ದ ಕಟ್ಟಡದ ದರ್ಶನ ಪಡೆದರು. ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ದೇಶಭಕ್ತಿ ಮತ್ತು ರಾಷ್ಟೀಯ ಏಕತೆಯನ್ನು ಉತ್ತೇಜಿಸಲು ಹರಿಯಾಣದ ವಿವಿಧೆಡೆ ಇಂದು ತಿರಂಗಾ ಯಾತ್ರೆ ಹಾಗೂ ವಸ್ತು ಪ್ರದರ್ಶನಗಳನ್ನು ಆಯೋಜಿಸಲಾಯಿತು. ಚೀನಾದ ಪೂರ್ವ ಕರಾವಳಿಗೆ ಇಂದು ಮಧ್ಯಾಹ್ನ ಡಾಲ್ಫಿನ್ ಚಂಡಮಾರುತ ಅಪ್ಪಳಿಸಿದ್ದು ಜೇಜಿಯಾಂಗ್ ಮತ್ತು ಫುಜಿಯಾನ್ ಪ್ರಾಂತ್ಯಗಳಲ್ಲಿ ಪರಿಣಾಮ ಬೀರಿದೆ. ಚಂಡಮಾರುತ ಅಪ್ಪಳಿಸಿದ ಹಿನ್ನೆಲೆಯಲ್ಲಿ ದೇಶದ ರಾಷ್ಟೀಯ ಹವಾಮಾನ ಕೇಂದ್ರ ಭಾರೀ ಮಳೆಯ ಕುರಿತು ರೆಡ್ ಅಲರ್ಟ್ ಘೋಷಿಸಿದೆ. ಹುಬ್ಬಳ್ಳಿಯ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ನಶಾ ಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕೆ ಹಂಗಾಮಿ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮತ್ತು ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಬಿಸಿ ಭಗವಾನ್ ಚಾಲನೆ ನೀಡಿದರು. ವಿಜಯಪುರ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಎದುರಾಗಿದ್ದು 17% ಬಿತ್ತನೆಯಾಗಿದೆ. ಬಹುತೇಕ ಕಡೆ ಇನ್ನೂ ಬಿತ್ತನೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಮಗ್ರ ಹಾಗೂ ವೈಜ್ಞಾನಿಕ ವರದಿ ಸಲ್ಲಿಕೆಗೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕೆನಡಾದ ಮ್ಯಾಂಟ್ರಿಯಲ್ನಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಪುರುಷರ ಟೆನಿಸ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಯುಕಿ ಭಾಂಬ್ರಿ ಮತ್ತು ನ್ಯೂಜಿಲೆಂಡ್ನ ಮೈಕಲ್ ವೀನಸ್ ಜೈಡಿ ಫ್ರಾನ್ಸ್ನ ಥಿಯೋ ಅರಿಬಾಜ್ ಮತ್ತು ಅಲ್ಫಾನೋ ಒಲಿವೆಟ್ಟಿ ಜೋಡಿ ವಿರುದ್ದ ಸೆಣಸಲಿದ್ದಾರೆ. ಈ ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 11:30 ನಿಗದಿಯಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ, ಜೈ ಹಿಂದ್.